ಶುಭೋದಯ ಸ್ನೇಹಿತರೆ, ಸಮಯ ಸರಿಯಾಗಿ 5:58. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 15 ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 6 ತಾರೀಕು ಗುರುವಾರ. ಇದೀಗ ಸಮಯ ಸರಿಯಾಗಿ 5:58:43 ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ನಿಮ್ಮ ಜೊತೆಯಾಗಿರೋದು ನಾನು ಮಧು ಜೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಸಮಯ ಸರಿಯಾಗಿ 6:10 ಆಗ್ತಾ ಇದೆ. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3. 6:11 ಈ ಸಮಯದಲ್ಲಿ ನಾದಾರ್ಚನೆಯ ಈ ಸೊಗಸಿನ ಹಾಡುಗಳನ್ನ ಕೇಳಕ್ಕೆ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಮ್ಯೂಸಿಕಲ್ ಇಯರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇದುವರೆಗೆ ಭಕ್ತಿ ಗೀತೆಗಳನ್ನ ಕೇಳಿದ್ರಿ.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

0: ಆರೋಗ್ಯಕರ.
1: ಸ್ನೇಹಿತರೆ, ಇದೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
2: ಆಕಾಶವಾಣಿ.
3: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಯ ಧ್ವನಿ ಗಣಿಯಿಂದ ಅಮೂಲ್ಯವಾದ ಮಾತಿನ ಮುತ್ತು ರತ್ನಗಳನ್ನು ಹೆಕ್ಕಿ ನಿಮಗಾಗಿ ನೀಡ್ತಾ ಇದ್ದೇವೆ. ಇದು ಪ್ರತಿದಿನ ಪ್ರಸಾರವಾಗ್ತಾ ಇದೆ. ಕೇಳಿ ಕನ್ನಡ ರತ್ನ ಭಂಡಾರ.

0: ಸುಮಾರು 700 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರೂ ಕೂಡ, ರಂಗಭೂಮಿಯಲ್ಲಿ ಖ್ಯಾತರಾಗಿದ್ದರೂ ಕೂಡ ಉಪ್ಪಿನಕಾಯಿ ನಟ ಅಂತನೇ ಪ್ರಸಿದ್ಧರಾದವರು ಲೋಕನಾಥ್ ಅವರು. ಚಿತ್ರರಂಗ ರಂಗಭೂಮಿಯಲ್ಲಿ ಕೆಲಸ ಮಾಡಿದರು, ಕಿರುತೆರೆಯಲ್ಲೂ ಕೂಡ ಅವರು ನಟಿಸಿದರು. ಸಹಜ ಅಭಿವ್ಯಕ್ತಿಗೆ ಹೆಸರಾದವರು. ಇಂದು ರತ್ನಭಂಡಾರದಲ್ಲಿ ಹಿರಿಯ ಕಲಾವಿದ ಲೋಕನಾಥ್ ಅವರ ಮಾತು.
1: ಸ್ಕೂಲ್ ಮೇಸ್ಟ್ಗಳು ಆಡೋದು ಸಮ್ಮರ್ ಕ್ಲಾಸಸ್, ಸಮ್ಮರ್ದಲ್ಲಿ ಮೇಸ್ಟ್ಗಳು ನಾಟಕಗಳು ಆಡೋರು, ಕೈಲಾಸಂ ನಾಟಕ ಅವು ಇವು ಎಲ್ಲ ತಗೊಂಡು. ಆಯ್ತಾ, ನನಗೆ ಏನು ಮಾಡ್ತೀರಿ ಅದನ್ನು ಉಪಯೋಗಿಸೋದು ಉಪಯೋಗಿಸ್ಕೊಂಡು ಪಡ್ಕೊಳ್ಳೋ ಆಗಲಿಲ್ಲ. ಸ್ವಲ್ಪ ವಯಸ್ಸಾದಮೇಲೆ, ಅಂದರೆ 15-16 ವರ್ಷ ಆದಮೇಲೆ ಮೈ ಬೆಳೆಸ್ಕೋಬೇಕು, ಎಕ್ಸಸೈಸ್ ಮಾಡಬೇಕು ಅನ್ನೋದಾಯಿತು. KVAR ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆದೆ. ಅಲ್ಲಿ ಒಳ್ಳೆ ಚಾರ್ ಅವ್ರು ನೋಡಿದ್ರೆ ಅನ್ನೋಗಿತ್ತು. ಅವರು ಕುಳ್ಳು ಮನುಷ್ಯ, ಒಳ್ಳೆ ಮೈಕೈಯೆಲ್ಲ ವೆಜಿಟೇರಿಯನ್ನು, ಒಳ್ಳೆ ಆ ಥರ ಮಸ್ಕ್ಯುಲರ್ ಇದ್ರೆ ಬೆಸಿದ್ದೆ ಕಷ್ಟ. ಅವ್ರು ನೋಡಿ ನಾನು ಇವರಾಗಿ ಆಗಬೇಕು ಅಂತ. ಬಟ್ ಅವ್ರು ನಮ್ಗೆ ವೆಯ್ಟ್ ಲಿಫ್ಟ್ ಕೊಡ್ತಾ ಇರಲಿಲ್ಲ. ವೆಯ್ಟ್ ಲಿಫ್ಟ್ ನೀನು ಮಾಡಬಾರ್ದು ಈ ವಯಸ್ಸಲ್ಲಿ, ಹಾಗೆ ಹೇಗೆ ಅನ್ನೋರು. ಅವರಲ್ಲಿ ಏನಪ್ಪ, ಮಹಾಶಿಸ್ತಿನ ಮನುಷ್ಯ. ಶಿಸ್ತು ಅಂದರೆ ಅಂಥದ್ದೆಲ್ಲ, ಒಂದು ಸೆಕೆಂಡ್ ಲೇಟ್ ಮಾಡಬಾರ್ದು. ಅದೇ ನನಗೆ ಇವತ್ತಿಗೆ ನನ್ನನ್ನು ಕಾಪಾಡ್ತಿರೋದು ಅದೇಯ. ನಾನು ಲೇಟ್ ಅಂತ ಅಂದರೆ ನಮ್ಗೆ ಎಲ್ಲರೂ ಹೆದರ್ಕೋತಾರೆ. ಇದು ಟ್ಯಾಕ್ಸಿ ಡ್ರೈವರ್ಗಳು ಯಾರಾದರೂ ಕಳಿಸ್ಕೊಡ್ತಾರಲ್ಲ, ಅವ್ರು ಹೇಳ್ತಾರೆ ಪ್ರೊಡ್ಯೂಸರ್ ಅವ್ರಿಗೆ ಹೇಳಿದ ಸರ್ ಟೈಮು, ಯಾಕೆಂದರೆ ಅವರು 5 ನಿಮಿಷ ಲೇಟ್ ಆಗಿ ಹೋದರೆ ಬೈತಾರೆ, ಮುಂಚೆ ಹೋದ್ರೂ ಬೈತಾರೆ ಸರ್ ಅವರು, ಈ ಥರ ಸ್ಟ್ರಿಕ್ಟ್ ಅವರು ಅಂತ. ಹ್ಞೂನಪ್ಪ ಹಾಗೇನೆ ಅಂತ ಪ್ರೊಡ್ಯೂಸರ್ಸ್ಗಳಿಗೂ ಭಯ ಇದೆ. ಇವತ್ತಿಗೂ ಪ್ರೊಡ್ಯೂಸರ್ಸ್ನೆಲ್ಲರೂ ರೇಗಬೋದು, ದುಡ್ಡು ಸರಿಯಾಗಿ ಕೊಡಲಿಲ್ಲ ಅಂತ. ಬಟ್ ನನಗಾಗಲ್ಲ, ಒಳ್ಳೆ ಪ್ರೊಡ್ಯೂಸರ್ಸು ಅವ್ರು ಹೆದರ್ಕೋತಾರೆ. ಲೋಕನಾಥ್ ಅಂದರೆ ಸ್ಟ್ರಿಕ್ಟ್ ಆಗಿರಬೇಕು ಅನ್ನೋದು, ಎಸ್ ಇಟ್ಸ್ ಎ ಪ್ಲಸ್ ಪಾಯಿಂಟ್. ಇವರು ಶಿಸ್ತು, ಟೈಮಿಗೆ ಸರಿಯಾಗಿರಬೇಕು, ಏನು ಮಾಡಿದ್ರು ನಿನ್ನ ಮನಸ್ಸು ತೃಪ್ತಿಯಾಗಿರಬೇಕು ಅಷ್ಟೇ. ಹಾಗಿದ್ದದ್ದು ನಾನು ಭಾಳ ಲಕ್ಕಿ ಅಂತ ಕಾಣುತ್ತೀನಿ. ದಟ್ ರೆಸ್ಪೆಕ್ಟ್ ಅಯ್ಯರ್ ಸಂಬಂಧ BS ನಾರಾಯಣ ಅವ್ರ ತರಬೇತಿ ತುಂಬ ಚೆಂದಿತ್ತು. ಹೀಗೆ ನಾಟಕಗಳು ಮಾಡಿದಾಗೆಲ್ಲ ಅವರು ನನಗೊಂದು ಯಾವುದೋ ಒಂದು ಪಾತ್ರ ಕೊಟ್ಬಿಟ್ಟಿರೋರು. ಈ ಕತ್ತಲೆ ಬೆಳಕು ಅಂತ ಶ್ರೀರಂಗ ಅವ್ರದ್ದು, ಅದರಲ್ಲಿ ಪೊಲೀಸ್ ಪಾತ್ರ ಕೊಡೋರು. ಶ್ರೀರಂಗ ಅವರು ಪ್ರತಿ ನಾಟಕಕ್ಕೆ ಬರೋರು, ಅವರು ಅವ್ರ ಮಿಸ್ಸರ್ ಜೊತೆಯಲ್ಲಿ ಬಂದು ಕೂತ್ಕೊಂಡು ನೋಡ್ತಾ ಇರೋರು. ಕರ್ಟನ್ ನಾವು ಎಳೆದ್ರೆ 6:30 ಅಂದರೆ ಗಡಿಯಾರ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಟೈಮ್ ಅಷ್ಟರ ಮಟ್ಟಿಗೆ ಇತ್ತು ನಮ್ಮದು. ನೋಡ್ಕೊಂಡು ಎಲ್ಲ ಆಗೋದು. ಪೊಲೀಸ್ ಪಾತ್ರ ಅಂದರೆ ಹೊರತಾಗಿರೋದು. ಶ್ರೀರಂಗ ಅವರು ಪೊಲೀಸ್ ಪಾತ್ರ, ನಾನು ಹಿಂಗೆ ಬರ್ದಿರಲಿಲ್ವಲ್ಲ, ಯಾಕೆ ಬರೆದಿರೋರು, ಅವರೊಂದು ಭಾಷೆ ತಿದ್ದಬಾರ್ದು, ಬೈದು ಬಿಡೋರು. ಆ ಪೊಲೀಸ್ ಪಾತ್ರಕ್ಕೆ ಬಂದು ಅವರೇ ಕೇಳ, ಅಲ್ಲ ನೀ ಹೆಂಗೆ, ನಿನ್ಗೆ ಯಾರು ರೈಟ್ ಕೊಟ್ಟರು ನೀನು ಈ ಥರ ಚೇಂಜ್ ಮಾಡು. ಅಲ್ಲ ಸರ್, ಪೊಲೀಸ್ ಇದು ಅಂತೀರಿ, ಕಾಮಿಡಿ ಅಂತ ನೀವು ಮಾಡ್ಕೊಂಡಿದ್ದೀರಿ, ಅದಕ್ಕೆ ಇದು ಬೇಕಾಗಲ್ಲ ಸರ್. ಹೌದಲ್ವಾ, ಕಾಮಿಡಿ ಅಂತ ಅಂದ್ಕೊಂಡಿದ್ದೆ ನಾನು. ಸರಿಯಪ್ಪ, ಥ್ಯಾಂಕ್ಸ್. ಇದ್ರೆ ನಿಮಗೆ ಯೋಗ್ಯತೆ ಇದ್ದರೆ ನಾನು ಬರೆದಾಗ ಮಾಡ್ತೀರಿ, ಇಲ್ದ್ರೆ ಮಾಡಬೇಡಿ ನೀವು ಅಂಥೇಳೋ ಜನ ಅವರು. ಆಯಿತಾ, ಅವರು ಅಪ್ರಿಷಿಯೇಟ್ ಮಾಡೋರು. ಮಾಸ್ತಿ ಅವರು ಅಷ್ಟೇ, ನಮಗೆ ಈ ಸಿಂಪತೈಸ್ ಮೆಂಬರ್ಸ್ ಅಂತ ಅವ್ರಿಗೊಂದು 200 ಜನ ಇದ್ದರು. ಎಲ್ಲ ಲಿಟ್ರರಿ ಫಿಗರ್ಸ್, ಸೀತಾರ ಕೆ ವಿ ಸೀತಾರಾಮಯ್ಯ, ಜಿ ಪಿ ರಾಜರತ್ನ, ಶಿವರಾಮ್ ಕಾರಂತರು, ಆನಂದ್ ಮೂರ್ತಿರಾಯರು, ಎಲ್ಲರೂ. ಆನಂದ್ ಮೂರ್ತಿರಾಯರು ಮೈಸೂರಿಂದ ಬರೋರು, ಕಾರ ಅಂತರು ಬರಬೇಕಾದ್ರೆ ಬರ್ಬಿಡ್ರು, ನಾನು ಇಂಥ ದಿವಸ ಬರ್ತೀನಿ ಅಂತ. ಅವ್ರು ನನ್ನ ಇದನ್ನು ನೋಡಿ ತನು ನಿನ್ನದೆ ಅನ್ನೋದು ನಾಟಕ ನೋಡಿದಾಗ ಭಾಳ ಸಂತೋಷ ಪಟ್ಟವರು, ಕಣ್ಣಲ್ಲಿ ಅವ್ರ ನೀರು ಬಂದದ್ದು ಅದೊಂದೇ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತಿನ ಧ್ವನಿ ಹಿರಿಯ ಚಿತ್ರನಟರು ರಂಗ ಕಲಾವಿದರು ಲೋಕನಾಥ್ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಃ. ಸಂಸದಾ 26th-2000 ಸರ್ವೋಚ್ಚ ನ್ಯಾಯಾಲಯಸ್ಯ ಸಂಶೋಧನ ವಿಧೇಯಕಂ ಪಾರಿತಂ, ಯತ್ ಚರ್ಚೋತ್ತರಂ ರಾಜ್ಯಸಭಯಾ ತತ್ ಪುನಃ ಲೋಕಸಭಾಯೈ ಪ್ರೇಷಿತಂ. ಲೋಕಸಭಯಾ ಏತದ್ ವಿಧೇಯಕಂ ಗತ ಸೋಮವಾಸರೆ ಏವ ಪಾರಿತಂ. ಅನೇನ ವಿಧೇಯಕೇನ ಭಾರತಸ್ಯ ಮುಖ್ಯ ನ್ಯಾಯಾಧೀಶಂ ವಿಹಾಯ ಸರ್ವೋಚ್ಚ ನ್ಯಾಯಾಲಯ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
2: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ.
6: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರ ಭೇಟಿ, ಬೆಳೆಹಾನಿ ಕುರಿತಂತೆ ಪರಿಶೀಲನೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತಾ ಮಾನದಂಡಗಳ ಮರುಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಿ, ಅಧಿಕಾರಿಗಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ.

ನಾಡಿದ್ದು 8ನೇ ತಾರೀಖಿನವರೆಗೆ ಮುಂದುವರಿಕೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರು ನಿನ್ನೆ ಭೇಟಿ ನೀಡಿ ಬೆಳೆಹಾನಿ ಕುರಿತಂತೆ ಪರಿಶೀಲನೆ ನಡೆಸಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಸಚಿವ ಟಿ ರಘುಮೂರ್ತಿ ನಿನ್ನೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ತೀವ್ರ ಮಳೆ ಅಭಾವ ಎದುರಾಗಿದ್ದು, ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಸಂಪೂರ್ಣ ಬದ್ದವಾಗಿದೆ ಎಂದರು. ಸಚಿವ ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸಚಿವ ಶಿವರಾಜ ತಂಗಡಗಿ ಕೊಪ್ಪಳ ಗ್ರಾಮೀಣ ಭಾಗದಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಸ್ಥಿತಿ ಅವಲೋಕಿಸಿ ಗಂಗಾವತಿ ತಾಲೂಕಿನ ಬಂಡ್ರಾಳ ಗ್ರಾಮದಲ್ಲಿ ಬೆಳೆಹಾನಿ ಹಾಗೂ ಬರ ವೀಕ್ಷಣೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿಯನ್ನು ನೂತನ ಸಚಿವ ವಿಜಯಾನಂದ ಕಾಶಪ್ಪನವರ್ ಪರಿಶೀಲಿಸಿದರು. ಇಳಕಲ್, ಗುಳೇದಗುಡ್ಡ ಹಾಗೂ ಬಾಗಲಕೋಟೆ ತಾಲೂಕಿನ ವಿವಿಧ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು, ಮಳೆ ಕೊರತೆಯಿಂದ ಹಾನಿಗೊಳಗಾದ ತೊಗರಿ, ಹೆಸರು, ಸೂರ್ಯಕಾಂತಿ, ಸಜ್ಜೆ, ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬೆಳೆಗಳನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರಗಾಲದಿಂದ ಹಾನಿಯಾಗಿರುವ ಬೆಳೆಗಳ ಬಗ್ಗೆ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಎನ್ಡಿಆರ್ಎಫ್ ನಿಯಮಾನುಸಾರ ಪರಿಹಾರ ನೀಡಲು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ನೂತನ ಸಚಿವ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿಯಿಂದ ಹಾನಿಯಾಗಿರುವ ಬೆಳೆಗಳ ಪರಿಶೀಲನೆ ನಡೆಸಿ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ರೈತರಿಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದರೂ ಉತ್ತರ ಕರ್ನಾಟಕದ 111 ತಾಲೂಕುಗಳಲ್ಲಿ ಒಣ ಹವೆ ಮುಂದುವರಿದಿದೆ. ಸಮಯಕ್ಕೆ ಮಳೆ ಬರದೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದಿದ್ದಾರೆ. ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಹಾಗೂ ಬರ ಪರಿಹಾರವನ್ನು ಮುಂಚಿತವಾಗಿ ನೀಡುವಂತೆಯೂ ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು ಹಾಗೂ ಕೃಷಿ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಮತ್ತೊಮ್ಮೆ ಪತ್ರ ಬರೆದು ಅತಿವೃಷ್ಟಿ ಪರಿಸ್ಥಿತಿಯ ಸಂಪೂರ್ಣ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಕಾರ್ಮಿಕರ ಸುರಕ್ಷತಾ ಕ್ರಮಗಳು ಮತ್ತು ಸುರಕ್ಷತಾ ಮಾನದಂಡಗಳನ್ನು ಮರುಪರಿಶೀಲಿಸಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಅನಿಲ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಅನಿಲ ಸೋರಿಕೆಗೆ ಕಾರಣವಾದ ಅಂಶಗಳ ಕುರಿತು ಸಮಗ್ರ ತನಿಖೆ ನಡೆಸಿ ಶೀಘ್ರ ವರದಿ ಸಲ್ಲಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದರು. ಮೃತ ಕಾರ್ಮಿಕರ ಕುಟುಂಬಗಳಿಗೆ ಕಾನೂನುಬದ್ಧವಾಗಿ ದೊರೆಯಬೇಕಾದ ಪರಿಹಾರವನ್ನು ತ್ವರಿತವಾಗಿ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇಎಸ್ಐಸಿ ಹಾಗೂ ಕಾರ್ಖಾನೆಗಳ ಕಾಯ್ದೆಯಡಿ ದೊರೆಯುವ ಇತರೆ ಸೌಲಭ್ಯಗಳನ್ನು ವಿಳಂಬವಿಲ್ಲದೆ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿರುವ ಸಿಐಎಲ್ ಲ್ಯಾಬೊರೇಟರೀಸ್ ಘಟಕದಲ್ಲಿ ಸಂಭವಿಸಿದ ಅನಿಲ ಸೋರಿಕೆ ದುರಂತದ ಸ್ಥಳಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನೆ ಕುರಿತು ಜಿಲ್ಲಾಧಿಕಾರಿ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಶೀಘ್ರ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು. ಕೈಗಾರಿಕೆಗಳು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳು ಹಾಗೂ ಕೈಗಾರಿಕಾ ಸುರಕ್ಷತಾ ಮಾನದಂಡಗಳನ್ನು ಸಮರ್ಪಕವಾಗಿ ಪಾಲಿಸುತ್ತಿವೆಯೇ ಎಂಬ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಲಾಗುವುದು. ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಅಥವಾ ನಿರ್ಲಕ್ಷ್ಯ ಕಂಡುಬಂದರೆ ಸಂಬಂಧಪಟ್ಟ ಸಂಸ್ಥೆಗಳ ವಿರುದ್ಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದರು.
ಮುಂಗಾರು ಹಂಗಾಮಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಕಲಘಟಗಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಬರ ಪರಿಸ್ಥಿತಿ ಹಾಗೂ

0: ಅಭಿವೃದ್ದಿ ಕಾರ್ಯಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ವಿತರಣೆಯಲ್ಲಿ ಯಾವುದೇ ರೀತಿಯಲ್ಲಿ ಕೊರತೆಯಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ನಿಗದಿತ ದರಕ್ಕಿಂತ ಜಾಸ್ತಿ ದರಕ್ಕೆ ರಸಗೊಬ್ಬರ ವಿತರಣೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಭೂಕುಸಿತ ಮತ್ತು ಮಳೆಹಾನಿ ಸೇರಿದಂತೆ ಪ್ರಾಕೃತಿಕ ವಿಕೋಪಗಳ ಸಂತ್ರಸ್ತರಿಗೆ ಪರಿಹಾರ ಮೊತ್ತವನ್ನು ತ್ವರಿತವಾಗಿ ಮಂಜೂರು ಮಾಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ವಿವಿಧ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಬಳಿಕ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು, ಮಳೆಯಿಂದ ಮನೆ ಕುಸಿತ ಹಾಗೂ ಜೀವಹಾನಿ ನಡೆದ ಘಟನೆಗಳಿಗೆ ಸರ್ಕಾರದ ನಿಯಮಾನುಸಾರ ಪರಿಹಾರ ಮಂಜೂರು ಮಾಡಬೇಕು. ಮನೆಯೊಳಗೆ ನೀರು ನುಗ್ಗಿದ ಪ್ರಕರಣಗಳ ಸಂತ್ರಸ್ತರಿಗೂ ತುರ್ತು ಪರಿಹಾರ ಮಂಜೂರು ಮಾಡಬೇಕು. ಈ ವಿಷಯದಲ್ಲಿ ವಿಳಂಬ ಸಲ್ಲದು ಎಂದು ಅವರು ಹೇಳಿದರು. ಮಳೆಯಿಂದ ಹಾನಿಗೊಳಗಾದ ಶಾಲೆ ಮತ್ತು ಅಂಗನವಾಡಿಗಳ ದುರಸ್ತಿಗೆ ಲಭ್ಯ ಅನುದಾನದಲ್ಲಿ ಕ್ರಮ ಕೈಗೊಳ್ಳಬೇಕು. ಅರಣ್ಯ ಇಲಾಖೆ, ಮೆಸ್ಕಾಂ ಹಾಗೂ ಸ್ಥಳೀಯ ಪಂಚಾಯಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಸಂಭಾವ್ಯ ದುರ್ಘಟನೆಗಳನ್ನು ತಪ್ಪಿಸಬೇಕು ಎಂದು ಯುಟಿ ಖಾದರ್ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಾಡಿದ್ದು 8 ತಾರೀಖಿನವರೆಗೆ ಮುಂದುವರಿಯಲಿದ್ದು, ಗಣತಿ ನಮೂನೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿದೆ. ಗದಗ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಇದೇ 4ರವರೆಗೆ 9,02,947 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಆ ಪೈಕಿ 7,81,598 ಎನ್ಯುಮರೇಷನ್ ಫಾರ್ಮ್ಗಳು ಗಣಕೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಶೇಕಡ 86.98% ಗಣಕೀಕರಣಗೊಳಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂದು ಮತದಾರರು ಆತಂಕ ಪಡುವ ಅಗತ್ಯವಿಲ್ಲ. ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದಲ್ಲಿ ಸೂಕ್ತ ದಾಖಲೆಗಳನ್ನು ನೀಡಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಬಹುದು ಎಂದು ಜಿಲ್ಲಾಧಿಕಾರಿ ಡಾ.ಕೆ.ಎನ್. ಅನುರಾಧ ತಿಳಿಸಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಕೇವಲ ಆಡಳಿತ ಯಂತ್ರದ ಜವಾಬ್ದಾರಿಯಲ್ಲ, ಇದರಲ್ಲಿ ರಾಜಕೀಯ ಪಕ್ಷಗಳ ಸಹಕಾರವೂ ಅತ್ಯಗತ್ಯ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಯಾವುದೇ ಕಾರಣಕ್ಕೂ ಒಬ್ಬನೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ಕೈಬಿಟ್ಟು ಹೋಗಬಾರದು. ಈ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚರ ವಹಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಗತಿ ಕುರಿತು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸಭೆ ನಡೆಸಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಗದಗ್ನಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ನಿನ್ನೆ ದಿಢೀರ್ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳು, ಸ್ವಚ್ಛತೆ, ಆಹಾರದ ಗುಣಮಟ್ಟ ಹಾಗೂ ವಿದ್ಯಾರ್ಥಿನಿಯರ ಕಲ್ಯಾಣಕ್ಕೆ ಸಂಬಂಧಿಸಿದ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಮಸ್ಯೆಗಳ ಕುರಿತು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ನೂತನ ಸಚಿವರ ಭೇಟಿ, ಬೆಳೆ ಹಾನಿ ಕುರಿತಂತೆ ಪರಿಶೀಲನೆ. ರಾಜ್ಯದ ಎಲ್ಲಾ ಕೈಗಾರಿಕಾ ಘಟಕಗಳಲ್ಲಿ ಸುರಕ್ಷತಾ ಮಾನದಂಡಗಳ ಮರುಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಿ, ಅಧಿಕಾರಿಗಳಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಾಡಿದ್ದು 8ನೇ ತಾರೀಖಿನವರೆಗೆ ಮುಂದುವರಿಕೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆಯಾಗ್ತಾ ಇರೋದು ನಾನು ಮಧು ಚೈತ್ರ. ಇದೆ ಎದೆಗಳ ನಡುವೆ ಇರುವ ಸೇತುವೆಗಳು ಮುರಿದಿವೆ, ಭಯ ಸಂಶಯ ತಲ್ಲಣಗಳ ಕಂದಕಗಳು ತೆರೆದಿವೆ, ಮನೆ ಮನಗಳ ಕೊಚ್ಚಿ ಕೊರೆದು ಬುಸುಗುಡುತ್ತಾ ಧಾವಿಸುತ್ತಿದೆ. ಯಾವುದೀ ಪ್ರವಾಹವೋ ಅಂತ ಹೇಳಿದವರು ಯಾರು ಗೊತ್ತಲ್ಲ, GSS, ನಮ್ಮ ರಾಷ್ಟ್ರಕವಿ GSS ಅವರು. GSS ಅವರ ಪದಗಳು, ಕವಿತೆಗಳು ಯಾವಾಗಲೂ ನಮ್ಮ ಮನದಾಳದಲ್ಲಿ ಹೊಕ್ಕುವಂಥದ್ದು. GSS ಅವರ ಬಗ್ಗೆ ಇವತ್ತು ಒಂದಿಷ್ಟು ಮಾತುಕತೆ, ಜೊತೆಯಲ್ಲಿ ಇವತ್ತಿನ ಭಾವಗೀತೆಗಳು ಅವರದ್ದೇ ರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ದೀವಿ. ಇದೀಗ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಸಿ ಅಶ್ವಥ್ ಅವರ ದನಿಯಲ್ಲಿ ಈ ಹಾಡನ್ನು ಕೇಳಿಸ್ತಿದ್ದೀನಿ ನಿಮಗಾಗಿ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಕನ್ನಡದ ಸಂಸ್ಕೃತಿಯ ಚಲನಶೀಲತೆಗೆ ಅವರದ್ದೇ ಆದಂತಹ ಒಂದು ವಿಶಿಷ್ಟ ಕೊಡುಗೆಯನ್ನು ನೀಡ್ತಾ ಬಂದ ಮುಖ್ಯರಲ್ಲಿ ಜಿಎಸ್ಎಸ್ ಒಬ್ರು, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು. ಗೋವಿಂದ ಪೈ, ಕುವೆಂಪು ನಂತರ ಮೂರನೆಯ ರಾಷ್ಟ್ರಕವಿಯಾಗಿ ನಮ್ಮ ಕನ್ನಡಿಗರ ಹೆಮ್ಮೆ ಅಂತ ಅನಿಸ್ಕೊಂಡವರು. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿ ದೂರ ದೂರದ ಹಳ್ಳಿಗಾಡುಗಳಲ್ಲಿ ಓದಿನ ಸೌಲಭ್ಯಗಳಿಗೋಸ್ಕರ ನಿಧಾನವಾಗಿ ತೆರೆದುಕೊಳ್ತಾ ಇದ್ದಂತಹ ಈ ಜನಸಮುದಾಯ ಏನಿತ್ತಲ್ಲ, ಅದು ಬಂದು ಶ್ರಮ, ನಿಷ್ಠೆ ಮತ್ತು ಪ್ರತಿಭೆಗಳಿಂದ ಈ ಎಲ್ಲ ರಂಗದಲ್ಲೂ ಮುಖ್ಯರಾದವರು ಜೆಎಸ್ಎಸ್ ಅವರು. ಹಾಗೆ ಎಲ್ಲ ಯಶಸ್ಸನ್ನು ಪಡೆದ ಮೊದಲ ತಲೆಮಾರಿಗೆ ಜೆಎಸ್ಎಸ್ ಇರ್ತಾರೆ. ಕನ್ನಡ ನವೋದಯದ ಮುಂದಾಳು ಅಂತ ಅನ್ನಿಸ್ಕೊಂಡವರು ಜೆಎಸ್ಎಸ್ ಅವರು. ಜೆಎಸ್ಎಸ್ ಅವರ ಬಗೆಗಿನ ಇವತ್ತಿನ ಮಾತುಕತೆ ಜೊತೆಗೆ ಅವರದ್ದೇ ಹಾಡುಗಳ ಈ ಭಾವಯಾನದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಎಲ್ಲರ ಎದೆಯಾಳದ ಈ ಎದೆ ತುಂಬಿದ ಆ ಹಾಡನ್ನ ಮೈಸೂರು ಅನಂತಸ್ವಾಮಿಯವರ ದನಿಯಲ್ಲಿ ಜಿಎಸ್ಎಸ್ ಅವರ ರಚನೆಯ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

ಜಿಎಸ್ಎಸ್ ಅವರು ಕನ್ನಡ ಸಾಹಿತ್ಯ ಪಂಡಿತರಿಗೆ, ಸಾಹಿತ್ಯ ಚಿಂತಕರಿಗೆ, ಸಾಹಿತ್ಯ ಪ್ರಿಯರಿಗೆ ಎಷ್ಟು ಪ್ರಿಯರು, ಜನಸಾಮಾನ್ಯರಿಗೂ ಕೂಡ ಅಷ್ಟೇ ಬಲುಪ್ರಿಯರು. ಅವರ ಭಾವಗೀತೆಗಳು ಸಾಕಷ್ಟು ಪ್ರಮುಖ ಹಾಡುಗಾರರ, ಜನಸಾಮಾನ್ಯರ ಧ್ವನಿಗಳಲ್ಲಿ ಹಲವಾರು ದಶಕಗಳಿಂದ ನಲಿಯುತ್ತಾ ಸಾಗಿದೆ. ಎದೆ ತುಂಬಿ ಹಾಡುವೆನು ಅಂದು ನಾನು ಹಾಡನ್ನು ಅನುಭವಿಸದೇ ಇರೋ ಕನ್ನಡಿಗನೇ ಇಲ್ಲ ಅಂತ ಹೇಳಬಹುದು. ಎಲ್ಲ ಮಾದರಿಯ ಕವಿತೆಗಳಲ್ಲಿ, ಹಾಡುಗಳಲ್ಲಿ ಅದು ನಿರಂತರವಾಗಿ ಜನರ ನಾಲಿಗೆಯಲ್ಲಿ, ಜನಮಾನಸದಲ್ಲಿ ಬೆಳೀತಾ ಇದೆ, ಬೆಳಗ್ತಾ ಇದೆ ಅಂತಲೇ ಹೇಳಬಹುದು.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ, ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ, ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047, ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ.

0: ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್, ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಭಾರತವು ಶ್ರೀಮಂತ ಕಥನ ಪರಂಪರೆ ಮತ್ತು ಅಸಾಧಾರಣ ಸೃಜನಶೀಲ ಪ್ರತಿಭೆಯನ್ನು ಹೊಂದಿದ್ದು, ಇದನ್ನು ಬಳಸಿಕೊಂಡು ವಿಷಯವಸ್ತು ಸೃಷ್ಟಿಯ ಜಾಗತಿಕ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಬಹುದು ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ನೆಟ್ಫ್ಲಿಕ್ಸ್ನ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟೆಡ್ ಸರಂಡೋಸ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಸಭೆಯಲ್ಲಿ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಅಪಾರ ಸಾಮರ್ಥ್ಯದ ಕುರಿತು ಚರ್ಚಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಭಾರತದ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮವನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಸಾಮಾನ್ಯ ದೃಷ್ಟಿಕೋನದ ಕುರಿತು ಇಬ್ಬರು ಚರ್ಚಿಸಿದ್ದಾರೆ ಎಂದು ನೆಟ್ಫ್ಲಿಕ್ಸ್ ಇಂಡಿಯಾ ತಿಳಿಸಿದೆ. ಭಾರತದ ಮುಂದಿನ ಪೀಳಿಗೆಯ ಸೃಜನಶೀಲ ಪ್ರತಿಭೆಯನ್ನು ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ಸಹಭಾಗಿತ್ವದ ಮೂಲಕ ಪೋಷಿಸುವ ಉದ್ದೇಶದಿಂದ ನೆಟ್ಫ್ಲಿಕ್ಸ್ ಇಂಡಿಯಾ ಕಥನ ಉಪಕ್ರಮವನ್ನು ಆರಂಭಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ಪ್ರಕಟಿಸಿದೆ. ಭಾರತೀಯ ಸೃಜನಶೀಲ ತಂತ್ರಜ್ಞಾನ ಸಂಸ್ಥೆ ಮತ್ತು ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮದೊಂದಿಗೆ ಕೌಶಲ್ಯಾಭಿವೃದ್ಧಿ ಹಾಗೂ ಶಿಕ್ಷಣ ಸಹಭಾಗಿತ್ವದ ಮೂಲಕ ಈ ಉಪಕ್ರಮವನ್ನು ಜಾರಿಗೊಳಿಸಲಾಗುವುದು ಎಂದು ನೆಟ್ಫ್ಲಿಕ್ಸ್ ತಿಳಿಸಿದೆ. ನೀತಿ ಆಯೋಗವು ವಿಕಸಿತ ಭಾರತ 2047 ಆರೈಕೆಯ ಮರುಕಲ್ಪನೆ, ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳು ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ಸಮಗ್ರ ಆರೈಕೆ ವ್ಯವಸ್ಥೆಯನ್ನು ಅಂತರ್ಗತ ಬೆಳವಣಿಗೆ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಪ್ರಮುಖ ಆಧಾರ ಸ್ತಂಭವನ್ನಾಗಿ ರೂಪಿಸುವುದು ವರದಿಯ ಉದ್ದೇಶವಾಗಿದೆ. ಜೊತೆಗೆ ಕೌಶಲ್ಯ ಹೊಂದಿದ ಆರೈಕೆ ವೃತ್ತಿಪರರ ಜಾಗತಿಕ ಕೇಂದ್ರವಾಗಿ ಭಾರತದ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ವರದಿ ಒತ್ತು ನೀಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೀತಿ ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಹಿರಿ, ವರದಿ ಬಿಡುಗಡೆಯೊಂದಿಗೆ ಭಾರತದ ದೀರ್ಘಕಾಲೀನ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಸೌಹಾರ್ದತೆಯ ಕೇಂದ್ರ ಬಿಂದುವಾಗಿರುವ ಕಾರ್ಯತಂತ್ರದ ಅಗತ್ಯವನ್ನು ನೀತಿ ಆಯೋಗ ಪರಿಗಣಿಸಿದೆ ಎಂದು ಹೇಳಿದರು. ಇಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಬದಲಾಗಿ ಆರೈಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಆರೈಕೆಯ ವ್ಯಾಪ್ತಿ ಚಿಕಿತ್ಸೆಯನ್ನು ಮೀರಿದೆ ಎಂದು ಅವರು ತಿಳಿಸಿದರು. ವಿಶ್ವ ಆರೋಗ್ಯ ಸಂಸ್ಥೆ, ಯುನಿಸೆಫ್, ವಿಶ್ವಬ್ಯಾಂಕ್, ಯುಎನ್ ವಿಮೆನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಸೇರಿದಂತೆ ವಿವಿಧ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಾಗೂ ಆರೈಕೆ ಕ್ಷೇತ್ರದ ಸಂಘಟನೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಕ್ರಮ ವಿಷಯಗಳಿಂದ ಮುಕ್ತವಾಗಿರುವ ಹಾಗೂ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಡಿಜಿಟಲ್ ಪರಿಸರವನ್ನು ಖಚಿತಪಡಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು, ಮಹಿಳೆಯರು ಮತ್ತು ಮಕ್ಕಳನ್ನು ಒಳಗೊಂಡಂತೆ ಎಲ್ಲ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಹೊಣೆಗಾರಿಕೆಯ ಅಂತರ್ಜಾಲ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ನೀತಿಗಳ ಉದ್ದೇಶವಾಗಿದೆ ಎಂದರು. ಸಿಂಥೆಟಿಕ್ ಆಗಿ ಸೃಷ್ಟಿಸಲಾದ ಮಾಹಿತಿ, ಡೀಪ್ ಫೇಕ್ಗಳು ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯಗಳಿಂದ ಉಂಟಾಗುವ ಹಾನಿಯನ್ನು ತಡೆಯಲು ಫೆಬ್ರವರಿ 10 ಮಾಹಿತಿ ತಂತ್ರಜ್ಞಾನ ನಿಯಮಗಳಿಗೆ ತಿದ್ದುಪಡಿ ತಂದು ನಿಯಂತ್ರಣ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಾಗಿದೆ. ತಿದ್ದುಪಡಿಗಳ ಅನ್ವಯ ಮಧ್ಯವರ್ತಿ ಸಂಸ್ಥೆಗಳು ಹಾಗೂ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಅಕ್ರಮ ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯಗಳ ಸೃಷ್ಟಿ ಮತ್ತು ಪ್ರಸರಣ ತಡೆಯಲು ಸೂಕ್ತ ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ವರದಿ ಮಾಡಬೇಕಾದ ಅಪರಾಧಗಳ ಕುರಿತು ಸೂಕ್ತ ಪ್ರಾಧಿಕಾರಗಳಿಗೆ ಮಾಹಿತಿ ನೀಡುವುದು ವೇದಿಕೆಗಳ ಕರ್ತವ್ಯವಾಗಿದೆ. ಇದರಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಹಾಗೂ ಮಕ್ಕಳನ್ನು ಲೈಂಗಿಕ ಅಪರಾಧಗಳಿಂದ ರಕ್ಷಿಸುವ ಕಾಯ್ದೆ 2012 ಸೇರಿವೆ ಎಂದು ಹೇಳಿದ್ದಾರೆ. ಎಲ್ಲಾ ರೀತಿಯ ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದ ಘಟನೆಗಳನ್ನು ಸಾರ್ವಜನಿಕರು ವರದಿ ಮಾಡಲು ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಆರಂಭಿಸಲಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಕೆಲವು ಸೈಬರ್ ಅಪರಾಧಗಳನ್ನು ಅನಾಮಧೇಯವಾಗಿ ವರದಿ ಮಾಡುವ ವ್ಯವಸ್ಥೆಯು ಪೋರ್ಟಲ್ನಲ್ಲಿದೆ. ಮಹಿಳೆ ಮಕ್ಕಳಿಗೆ ಸಂಬಂಧಿಸಿದ ಅಪರಾಧ ವರದಿ ವಿಭಾಗದಲ್ಲಿ ಅನಾಮಧೇಯವಾಗಿ ವರದಿ ಆಯ್ಕೆ ಮಾಡಬಹುದಾಗಿದೆ. ಇದಲ್ಲದೆ ಅನುಮಾನಾಸ್ಪದ ವೆಬ್ಸೈಟ್ URLಗಳು, ವಾಟ್ಸಪ್ ಸಂಖ್ಯೆಗಳು, ಟೆಲಿಗ್ರಾಮ್ ಹ್ಯಾಂಡಲ್ಗಳು, ದೂರವಾಣಿ ಸಂಖ್ಯೆಗಳು, ಇಮೇಲ್ ಐಡಿಗಳು, SMS ಸಂಖ್ಯೆಗಳು, ಡೀಪ್ ಫೇಕ್ಗಳು ಹಾಗೂ ಸಾಮಾಜಿಕ ಮಾಧ್ಯಮ URLಗಳನ್ನು ವರದಿ ಮಾಡಲು ವರದಿ ಮಾಡಿ ಮತ್ತು ಶಂಕಿತ ವಿವರ ಪರಿಶೀಲಿಸಿ ಎಂಬ ವಿಭಾಗವನ್ನು ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ನಲ್ಲಿ ಪರಿಚಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈ

ಉತ್ತರಾಖಂಡ, ಜಾರ್ಖಂಡ್, ಪಶ್ಚಿಮ ಬಂಗಾಳದ ಗಂಗಾ ನದಿ ತೀರ, ಒಡಿಶಾ, ಮಧ್ಯ ಮಹಾರಾಷ್ಟ್ರ, ಕೊಂಕಣ ಮತ್ತು ಗೋವಾದಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಈ ನಡುವೆ ಮಧ್ಯಪ್ರದೇಶ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಕರ್ನಾಟಕದ ದಕ್ಷಿಣ ಒಳನಾಡು, ಪಶ್ಚಿಮ ಬಂಗಾಳ, ತಮಿಳುನಾಡು, ಪುದುಚೇರಿ ಮತ್ತು ಉತ್ತರ ಪ್ರದೇಶದಲ್ಲೂ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯಲ್ಲಿ ತಿಳಿಸಿದೆ. ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇಂದು ಕಾಸರಗೋಡು, ಕಣ್ಣೂರು, ಇಡುಕ್ಕಿ, ಎರ್ನಾಕುಲಂ, ಕೋಟಯಂ, ಆಲಪ್ಪುಳ ಮತ್ತು ಪತ್ತನಂತಿಟ್ಟ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಅತಿ ಭಾರೀ ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉಳಿದ 7 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಭಾರೀ ಮಳೆಯ ಮುನ್ಸೂಚನೆಯೊಂದಿಗೆ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿದೆ. ಇಂದು ಬೆಳಗ್ಗೆ 4 ಗಂಟೆಯಿಂದ ಕಾಕನಾಡ್, ಕುಮಾರಗೋಮ್ ಮತ್ತು ಆಲಪ್ಪುಳ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ 15 ಮಿಲಿಮೀಟರ್ಗಳವರೆಗೆ ಮಳೆಯಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅಧಿಕೃತ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೀಡಲಾಗಿದ್ದ ಆಯ್ದ 300 ಉಡುಗೊರೆಗಳನ್ನು ರಾಷ್ಟ್ರಪತಿ ಭವನ ಇ ಉಪಹಾರ್ ಆನ್ಲೈನ್ ಪೋರ್ಟಲ್ ಮೂಲಕ ಹರಾಜು ಮಾಡುತ್ತಿದೆ. ಹರಾಜಿನಲ್ಲಿ ಭಾಗವಹಿಸಲು ಆಸಕ್ತರು ಮುಂದಿನ ತಿಂಗಳ 5ರವರೆಗೆ ಬಿಡ್ ಸಲ್ಲಿಸಬಹುದು. ಆಸಕ್ತರು ಉಪಹಾರ್ ಡಾಟ್ ರಾಷ್ಟ್ರಪತಿ ಭವನ್ ಡಾಟ್ ಜಿಒವಿ ಡಾಟ್ ಇನ್ ಪೋರ್ಟಲ್ನಲ್ಲಿ ಬಿಡ್ಗಳನ್ನು ಹಾಕಬಹುದು. ಹರಾಜಿನಿಂದ ದೊರೆಯುವ ಸಂಪೂರ್ಣ ಮೊತ್ತವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಪ್ರಪಂಚವು ಇಂದು ಜಪಾನ್ನ ಹಿರೋಶಿಮಾ ಮೇಲೆ ನಡೆದ ಅಣುಬಾಂಬ್ ದಾಳಿಯ ಸಂತ್ರಸ್ತರನ್ನು ನೆನಪಿಸಿಕೊಳ್ಳುತ್ತಿದೆ. ಈ ದಾಳಿಯು ಕ್ಷಣ ಮಾತ್ರದಲ್ಲಿ ಸಾವಿರಾರು ಜನರನ್ನು ಬಲಿ ಪಡೆದುಕೊಂಡಿತ್ತು ಮತ್ತು 1945ರ ಅಂತ್ಯದ ವೇಳೆಗೆ 140,000 ಜನರ ಸಾವಿಗೆ ಕಾರಣವಾಯಿತು. ಈ ದುರಂತದ ನೆನಪಿಗಾಗಿ ಶಾಂತಿ ಸ್ಮಾರಕ ಉದ್ಯಾನವನದಲ್ಲಿ ಆಯೋಜಿಸಲಾದ ಸಮಾರಂಭದಲ್ಲಿ ಇಂದು ಬೆಳಿಗ್ಗೆ 1 ನಿಮಿಷದ ಮೌನ ಆಚರಿಸಲಾಯಿತು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಿನ್ನೆ ನಡೆದ 16ನೇ ಇಂಡಿಯಾ ಜೂನಿಯರ್ ಪುರುಷರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಎ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಒಡಿಶಾ, ಪಂಜಾಬ್, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ತಂಡಗಳು ಸೆಮಿಫೈನಲ್ ಪ್ರವೇಶಿಸಿವೆ. ಪಂಜಾಬ್ ತಂಡ 5-2 ಗೋಲುಗಳಿಂದ ಕರ್ನಾಟಕವನ್ನು, ಒಡಿಶಾ 5-1 ಗೋಲುಗಳಿಂದ ಹರಿಯಾಣವನ್ನು ಮಣಿಸಿತು. ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶ ನಡುವಿನ ಪಂದ್ಯ 3-3 ಗೋಲುಗಳಿಂದ ಸಮಬಲಗೊಂಡ ಬಳಿಕ ಶೂಟೌಟ್ನಲ್ಲಿ ಜಾರ್ಖಂಡ್ ಗೆಲುವು ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಮಧ್ಯಪ್ರದೇಶ 7-3 ಗೋಲುಗಳಿಂದ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು ತಂಡವನ್ನು ಮಣಿಸಿತು. ಇಂದು ನಡೆಯಲಿರುವ ಸೆಮಿಫೈನಲ್ನಲ್ಲಿ ಒಡಿಶಾ ಪಂಜಾಬ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ಪಂದ್ಯದಲ್ಲಿ ಜಾರ್ಖಂಡ್ ಮಧ್ಯಪ್ರದೇಶ ತಂಡವನ್ನು ಎದುರಿಸಲಿದೆ. ಎರಡೂ ಪಂದ್ಯಗಳು ಕೊಯಮತ್ತೂರಿನಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೆಟ್ಫ್ಲಿಕ್ಸ್ ಸಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಸಾಮರ್ಥ್ಯದ ಕುರಿತು ಚರ್ಚೆ. ವಿಕಸಿತ ಭಾರತ 2047 ಆರೈಕೆದಾರರ ಸಬಲೀಕರಣಕ್ಕೆ ಕಾರ್ಯತಂತ್ರಗಳ ಕುರಿತು ನೀತಿ ಆಯೋಗ ವರದಿ ಬಿಡುಗಡೆ. ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಅಂತರ್ಜಾಲಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕ್ರಮ. ಕರಾವಳಿ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಇಂದು ಭಾರೀ ಮಳೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜೂನಿಯರ್ ಪುರುಷರ ರಾಷ್ಟ್ರೀಯ ಹಾಕಿ ಚಾಂಪಿಯನ್ಶಿಪ್ ಸೆಮಿಫೈನಲ್ನಲ್ಲಿ ಒಡಿಶಾ, ಪಂಜಾಬ್ ಹಾಗೂ ಜಾರ್ಖಂಡ್, ಮಧ್ಯಪ್ರದೇಶ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.

ಜಿ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಭಾವಯಾನ ಕಾರ್ಯಕ್ರಮದಲ್ಲಿ, ಭಾವಗೀತೆಗಳ ಈ ಕಾರ್ಯಕ್ರಮದಲ್ಲಿ. ಹೌದು, ಜಿ ಎಸ್ ಎಸ್ ಅವರ ಹಾಡುಗಳ ಬಗ್ಗೆ ಮಾತಾಡ್ತಿದ್ವಿ, ಅವರ ಹಾಡುಗಳನ್ನು ಕೇಳ್ತಾ ಇದ್ವಿ. ಎಲ್ಲ ಮಾದರಿಯ ಕವಿತೆಗಳಲ್ಲಿ, ಹಾಡುಗಳಲ್ಲಿ ನಿರಂತರವಾಗಿ ಅದು ಜನರ ನಾಲಿಗೆಯಲ್ಲಿ, ಜನಮಾನಸದಲ್ಲಿ ಬೆಳಗ್ತಾ ಇದೆ, ಬೆಳೀತಾ ಇದೆ ಅಂತ ಹೇಳಿದ್ದೆ. ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ಇರಬಹುದು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಯಾರವರು ಯಾರವರು.

ಯಾರು? ಮತ್ತೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಹಾಡು ಹಳೆಯದಾದರೇನು, ಇವೆಲ್ಲವನ್ನು ಮಾನಸ ಸರೋವರ ಚಿತ್ರದಲ್ಲೂ ಕೂಡ ಬಳಸ್ಕೊಂಡಿದ್ದಾರೆ. ಯಾವುದೇ ಪ್ರವಾಹವೋ ಬೆಳಗು ಬಾಹಣತೆಯನ್ನು ನೀನು ಮುಗಿಲು ನಾನು ನೆಲ, ಹೀಗೆ ಅವರ ಭಾವಗೀತೆಗಳು ಒಂದಾದ್ಮೇಲೆ ಒಂದು ನೆನಪಾಗ್ತಲೇ ಇರುತ್ತೆ. ಮನುಷ್ಯರ ಭಾವನೆಗಳಿಗೆ ಇಂಬನ್ನು ಕೊಟ್ಟಂತಹ ಭಾವಗೀತೆಗಳು ಇವೆಲ್ಲನೂ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಆ ನೆನಪೇ ಒಂದು ಸವಿಪಯಣದ ಮೆಲುಕು ಅಂತ ಹೇಳ್ಬೋದು. ಜಿ ಎಸ್ ಎಸ್ ಅವರ ಕನ್ನಡ ಪರ ಚಳುವಳಿಗಳಲ್ಲಿ ಕಾಲೇಜುಗಳಲ್ಲಿ ಕೂಡ ಸಾಕಷ್ಟು ನಡೀತು. ಅವರ ಕಾಳಜಿಗಳಲ್ಲೂ ಕೂಡ, ಕನ್ನಡದ ಕಾಳಜಿಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಜಿ ಎಸ್ ಎಸ್ ಅವರು. ಅವರದ್ದೇ ಒಂದು ಗೀತೆಯ ಜೊತೆಗೆ ಮುಂದೆ ಸಾಕ್ತಾ ಇದ್ದೀವಿ ಇವತ್ತು ಈ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ. ಮುಂಗಾರಿನ ಅಭಿಷೇಕಕ್ಕೆ ಈ ಬಿ ಆರ್ ಛಾಯಾ ಅವರ ದನಿಯ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ.

ಕನ್ನಡದ ಒಬ್ಬ ಪ್ರಮುಖ ಕವಿಯಾಗಿ ಜಿ ಎಸ್ ಎಸ್ ಅವರು ಸುಮಾರು ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಅವರ ಕಾವ್ಯಗಳನ್ನು ರಚನೆ ಮಾಡಿದ್ರು. ಕುವೆಂಪು ಮತ್ತು ಪುತಿ ನರಸಿಂಹಾಚಾರ್ ಅವರ ಕಾವ್ಯ ರಚನೆಗಳಿಂದ ಬೇರೆ ಬೇರೆ ಬಗೆಯಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಪ್ರಭಾವಿತರಾಗಿ ಕವಿತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದವರು ಜಿ ಎಸ್ ಎಸ್ ಅವರು. ಅವರ ಮುಂದಿನ ಕನ್ನಡ ಕಾವ್ಯದ ಬೆಳವಣಿಗೆಯಲ್ಲಿ ಪುತಿನವರು ಇರಬಹುದು ಅಥವಾ ಕುವೆಂಪು ಅವರು ಇರಬಹುದು, ಇಬ್ಬರೂ ಬೆರೀತಾ ಹೋದರು. ನವೋದಯ, ನವ್ಯ, ಬಂಡಾಯ ಈ ಎಲ್ಲ ಮಾರ್ಗಗಳು ಅವರ ಕಾವ್ಯ ರಚನೆಯನ್ನು ಸಾಕಷ್ಟು ಪ್ರಭಾವ ಮಾಡಿದ್ವು ಅಂತಲೇ ಹೇಳಬಹುದು. ಇದರ ಪ್ರಭಾವ ಸಾಕಷ್ಟು ಜಿ ಎಸ್ ಎಸ್ ಅವರ ಕವಿತೆಗಳಲ್ಲಿ ನಾವು ಕಾಣಬಹುದು ಕೂಡ. ನಾವು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ ಇವೆಲ್ಲವೂ ಅವರ ಕವನ ಸಂಕಲನಗಳನ್ನು ಕೇಳಿರ್ತೀವಿ, ಓದಿರ್ತೀವಿ ಕೂಡ. ಕಾಲ ಮತ್ತು ಮನುಷ್ಯ ಅವರ ಕಾವ್ಯದ ಕೇಂದ್ರಗಳು ಅಂತ ಹೇಳ್ಬೋದು. ಯಾವ ಕಾಲದಲ್ಲಿ ಅವರು ಬದುಕ್ತಾ ಇದ್ರು ಆ ಕಾಲದ ಕುರಿತಾದ ಹಾಡುಗಳು ಅಥವಾ ಕವಿತೆಗಳು ಹೆಚ್ಚಾಗಿ ಮೂಡಿ ಬರ್ತಾ ಇತ್ತು. ಕರ್ಮಯೋಗಿ ಸಿದ್ದರಾಮನನ್ನ ಕುರಿತು ಬರೆದ ಜೀವನ ಚರಿತ್ರೆ ಕನ್ನಡ ಕಾವ್ಯಗಳನ್ನು ಅವುಗಳ ಕಥನವನ್ನು ಆಧುನಿಕ ನುಡಿಗಟ್ಟಿನಲ್ಲಿ ಹೇಳೋ ಪ್ರಯತ್ನದಲ್ಲಿ ಇದು ಒಂದು. ಚತುರಂಗದಲ್ಲಿ ಅವರ ಜೀವನದ ಬೇರೆ ಬೇರೆ ಹಂತಗಳನ್ನು, ನೆಲೆಗಳನ್ನು ಗಮನಿಸಿ ಮುಖ್ಯವಾದ ವಿವರಗಳನ್ನು ಬಳಸಿ ಒಂದು ಆತ್ಮಕಥನವನ್ನು ಕೂಡ ಬರೆದರು. ಇಂತಹ ಕವಿವರಿಯರಿಗೆ ಮತ್ತೊಮ್ಮೆ ನಮನಗಳನ್ನು ಹೇಳ್ತಾ ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಮತ್ತೆ ವಾಪಸ್ ಆಗ್ತೀನಿ, ಕೇಳ್ತಾ ಇರಿ. ಇದು FM ರೈನ್ಬೋ, ಕನ್ನಡ ಕಾಮನವಿಲ್ಲು 101

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಭಾರತದ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಾಣ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು.
4: ಶ್ರೋತೃಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರ ತಂತ್ರಜ್ಞಾನಕ್ಕೆ ನಿರಾಕರಿಸಲ್ಪಟ್ಟ ನಂತರ ಭಾರತ ತನ್ನ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಪರಂ 8000 ಅನ್ನು ಹೇಗೆ ನಿರ್ಮಾಣ ಮಾಡಿತು ಅನ್ನೋ ಸ್ಫೂರ್ತಿದಾಯಕ ಕಥೆಯನ್ನ ನೀವೆಲ್ಲ ಕೇಳಿದ್ರಿ. ಆದರೆ ಒಂದು ಯಶಸ್ವಿ ಸೂಪರ್ ಕಂಪ್ಯೂಟರ್ ನಿರ್ಮಿಸುವುದಷ್ಟೇ ಆರಂಭ, ನಿಜವಾದ ಸವಾಲು ಅದಕ್ಕಿಂತ ಬಹಳ ದೊಡ್ಡದಾಗಿರುತ್ತೆ. ಒಂದು ಸಂಪೂರ್ಣ ದೇಶ ಇನ್ನಷ್ಟು ವೇಗವಾದ, ಹೆಚ್ಚು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳನ್ನ ಹೇಗೆ ನಿರ್ಮಾಣ ಮಾಡ್ತು ಅನ್ನೋದಕ್ಕಿಂತ ಸಂಪೂರ್ಣ ಸೂಪರ್ ಕಂಪ್ಯೂಟಿಂಗ್ ಪರಿಸರ ವ್ಯವಸ್ಥೆಯನ್ನ ಹೇಗೆ ನಿರ್ಮಿಸ್ತಾ ಇದೆ ಅನ್ನೋದನ್ನ ಕೂಡ ತಿಳ್ಕೋಬೇಕಾಗತ್ತೆ. ಈ ಮಾಹಿತಿಯನ್ನ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ ಮೇಡಮ್.
4: ಕಳೆದ ವಾರ ನೀವು ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣದ ಬಗ್ಗೆ ತಿಳಿಸ್ಕೊಟ್ರೆ. ಇಂತಹ ದೊಡ್ಡ ತಂತ್ರಜ್ಞಾನ ಕಾರ್ಯಕ್ರಮಗಳನ್ನ ಭಾರತದಲ್ಲಿ ಹೇಗೆ ಕೈಗೊಳ್ಳಲಾಗ್ತಾ ಇದೆ ಅನ್ನೋದನ್ನ ತಿಳಿಸಬಹುದಾ?
5: ಒಂದು ಉದಾಹರಣೆ ಜೊತೆಗೆ ವಿವರಿಸ್ತೀನಿ. ಒಂದು ಆಧುನಿಕ ನಗರವನ್ನು ನಿರ್ಮಿಸುತ್ತಿದ್ದೀರಿ ಎಂದು ಊಹಿಸಿ. ನಿಮಗೆ ಸಿಟಿ ಪ್ಲಾನರ್ಸ್, ಆರ್ಕಿಟೆಕ್ಟ್ಸ್, ಇಂಜಿನಿಯರ್ಗಳು, ವಿದ್ಯುತ್ ತಂತ್ರಜ್ಞರು, ಕಟ್ಟಡ ನಿರ್ಮಾಣಕಾರರು, ಶಿಕ್ಷಕರು, ವೈದ್ಯರು ಮತ್ತು ಸಾವಿರಾರು ನುರಿತ ಕಾರ್ಮಿಕರು ಬೇಕಾಗುತ್ತಾರೆ. ಆಗ ಮಾತ್ರ ಒಂದು ನಗರ ನಿರ್ಮಿಸಲು ಸಾಧ್ಯ. ಅದೇ ರೀತಿ ಸೂಪರ್ ಕಂಪ್ಯೂಟಿಂಗ್ ಎಕೋಸಿಸ್ಟಮ್ ನಿರ್ಮಿಸಲು ಬಯಾಲಜಿಸ್ಟ್ಗಳು, ಮ್ಯಾಥಮೆಟಿಷಿಯನ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್, ಕಂಪ್ಯೂಟೇಶನಲ್ ಸೈಂಟಿಸ್ಟ್, ಕಂಪ್ಯೂಟರ್ ಇಂಜಿನಿಯರ್ಗಳು, ರಿಸರ್ಚ್ ಬೇಸ್ಡ್ ವಿಶ್ವವಿದ್ಯಾಲಯಗಳು, ಕೈಗಾರಿಕೆಗಳು ಹಾಗೂ ಸರ್ಕಾರಿ ಸಂಸ್ಥೆಗಳು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಆದ್ದರಿಂದ ಇವುಗಳನ್ನು ಭಾರತ ಸರ್ಕಾರದ ಮಿಷನ್ ಕಾರ್ಯಕ್ರಮಗಳಾಗಿ ನಡೆಸಲಾಗುತ್ತದೆ. ಪ್ರಸ್ತುತ ನಡೆಯುತ್ತಿರುವ ಮಿಷನ್ ಅನ್ನು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಎಂದು ಕರೆಯಲಾಗುತ್ತದೆ. ಇದರ ಉದ್ದೇಶ ಕೇವಲ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದಲ್ಲ, ಭಾರತದ ಕೇಪಬಿಲಿಟಿ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಇದರ ಉದ್ದೇಶ.
4: ಇನ್ನು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ ಹೇಳಿದ್ರಲ್ಲ, ಇದು ನಿಖರವಾಗಿ ಏನು ಅಂತ ಇನ್ನಷ್ಟು ವಿವರಣೆ ನೀಡಬಹುದಾ?
5: ಭಾರತವು ಆರಂಭದಲ್ಲಿ ಮಾಡಿದಂತೆ ಕೇವಲ ಒಂದು ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ನಿರ್ಮಿಸುವುದನ್ನು ಆಯ್ಕೆ ಮಾಡಲಿಲ್ಲ. ಬದಲಾಗಿ ಈ ಮಿಷನ್ ಸಂಪೂರ್ಣ ಎಕೋಸಿಸ್ಟಮ್ ಅಥವಾ ವ್ಯವಸ್ಥೆಯನ್ನು ನಿರ್ಮಿಸುತ್ತೆ. ಇದು 4 ಪ್ರಮುಖ ಕ್ಷೇತ್ರಗಳು ಅಥವಾ ಸ್ತಂಭಗಳು ಬೇಕಾಗುತ್ತೆ ಇದನ್ನು ಪೂರ್ಣಗೊಳಿಸಲು. ಮೊದಲನೆಯದಾಗಿ ದೇಶದಾದ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದು. ಇದುವರೆಗೆ 39 ಸೂಪರ್ ಕಂಪ್ಯೂಟರ್ಗಳನ್ನು ಸ್ಥಾಪಿಸಲಾಗಿದೆ. ಒಂದು ಸ್ವಾರಸ್ಯಕರ ವಿಷಯ ಏನು ಗೊತ್ತಾ? ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಭಾರತದ ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಎರಡನೆಯದಾಗಿ ಸಂಪೂರ್ಣವಾಗಿ ಆಮದುಗಳ ಅಥವಾ ಇಂಪೋರ್ಟೆಡ್ ಸರ್ವರ್ಗಳ ಮೇಲೆ ಅವಲಂಬಿಸದೆ ನಮ್ಮದೇ ತಂತ್ರಜ್ಞಾನ ಮತ್ತು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವುದು. ಮೂರನೆಯದಾಗಿ ದೇಶದ ನೈಜ ಸಮಸ್ಯೆಗಳನ್ನು ಅಂದರೆ ಸೊಸೈಟಲ್ ಪ್ರಾಬ್ಲಮ್ಸ್ ಪರಿಹರಿಸಲು ಸಹಾಯ ಮಾಡುವುದು. ನಾಲ್ಕನೆಯದು ಮುಂದಿನ ತಲೆಮಾರನ್ನು ಬೆಂಬಲಿಸಲು ತಂತ್ರಜ್ಞಾನಗಳ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ಗಳಿಗೆ ಮತ್ತು ಸಂಶೋಧಕರಿಗೆ ನೀಡುವುದು. ಈ ನಾಲ್ಕು ಸ್ತಂಭಗಳು ಭಾರತವನ್ನು ಇನ್ನಷ್ಟು ಸ್ವಾವಲಂಬಿಯನ್ನಾಗಿಸುತ್ತದೆ.
4: ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂದ್ರೆ ಏನು ಅಂತ ತಿಳಿಸಿದ್ರಿ, ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಇದನ್ನ ಅಭಿವೃದ್ಧಿ ಪಡಿಸಲಾಗಿದೆ ಅನ್ನೋದನ್ನ ಹೇಳಿದ್ರಿ. ಆದ್ರೆ ಈ ಮಿಷನ್ ಇದುವರೆಗೆ ಏನು ಸಾಧನೆ ಮಾಡಿದೆ ಅನ್ನೋದು ಕೂಡ ನಮ್ಮ ಶ್ರೋತೃಗಳಿಗೆ ತಿಳಿಸಿದ್ರೆ ಅವ್ರಿಗೂ ಇನ್ನಷ್ಟು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ಸುತ್ತೆ.
5: ಇದರ ಪ್ರಗತಿ ಗಮನಾರ್ಹವಾಗಿದೆ. ಈ ಮಿಷನ್ ಆರಂಭವಾದಾಗ ಒಂದು ಪ್ರಮುಖ ಪ್ರಶ್ನೆ ಅದರ ಮುಂದಿತ್ತು. ಭಾರತವು ಕೇವಲ ಒಂದು ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಬೇಕೆ ಅಥವಾ ದೇಶದಾದ್ಯಂತ ಅನೇಕ ಸಂಶೋಧಕರಿಗೆ ಉನ್ನತ ಕಾರ್ಯಕ್ಷಮತೆಯ ಸೂಪರ್ ಕಂಪ್ಯೂಟರ್ಗಳ ಆಕ್ಸೆಸ್

0: ಅವಕಾಶ ದೊರಕಬೇಕೇ ಅಂತ. ಎನ್ಎಸ್ಎಂ ಎರಡನೇ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿತ್ತು. ಅದರ ಫಲಿತಾಂಶವಾಗಿ ಇಂದು 39ಕ್ಕೂ ಹೆಚ್ಚು ಪರಂ ಸೂಪರ್ ಕಂಪ್ಯೂಟರ್ಗಳನ್ನು ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಸ್ಥಾಪಿಸಲಾಗಿದೆ. ಇದರ ಅರ್ಥ, ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿ, ಗುವಾಹಟಿಯಲ್ಲಿ ಇರುವ ಒಬ್ಬ ಸಂಶೋಧಕ ಅಥವಾ ಜಮ್ಮುವಿನಲ್ಲಿ ಇರುವ ಒಬ್ಬ ವಿಜ್ಞಾನಿ, ಇವರೆಲ್ಲರೂ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯಗಳನ್ನು ಅವರ ಹತ್ತಿರದ ನಗರಗಳಲ್ಲಿರುವ ಸಂಸ್ಥೆಗಳಿಂದ ಬಳಸಿಕೊಳ್ಳಬಹುದು. ಇದರಿಂದ ಸಂಶೋಧನೆ ಇನ್ನಷ್ಟು ವೇಗವಾಗುತ್ತದೆ, ಹೊಸತನ ದೇಶದ ಪ್ರತಿಯೊಂದು ಪ್ರದೇಶಕ್ಕೂ ತಲುಪುತ್ತದೆ. ಇದು ಒಂದು ರಾಷ್ಟ್ರೀಯ ಮಿಷನ್ನ ನಿಜವಾದ ಶಕ್ತಿ.
1: ಕಳೆದ ವಾರ ಮಾತಾಡ್ತಾ ರುದ್ರ ಅನ್ನೋ ಒಂದು ಪದವನ್ನ ಉಪಯೋಗಿಸಿದ್ರೆ, ರುದ್ರ ಅಂದ್ರೆ ಏನು ಆಕ್ಚುಲಿ?
0: ಅನೇಕರು ಸೂಪರ್ ಕಂಪ್ಯೂಟರ್ ಎಂದರೆ ಒಂದು ದೈತ್ಯ ಯಂತ್ರ ಎಂದು ಭಾವಿಸುತ್ತಾರೆ. ಆದರೆ ಸೂಪರ್ ಕಂಪ್ಯೂಟರ್ ಎನ್ನುವುದು ಹಲವಾರು ಸರ್ವರ್ಗಳನ್ನು ಒಂದು ರ್ಯಾಕ್ನಲ್ಲಿ, ಒಂದು ರ್ಯಾಕ್ ಎಂದರೆ ಒಂದು ಕಬ್ಬಿಣದ ಕಪಾಟಿನ ತರ ಇರುತ್ತೆ, ಆ ಕಪಾಟಿನಲ್ಲಿ ಒಂದರ ಮೇಲೊಂದು ಜೋಡಿಸಲಾದ ಅನೇಕ ಸರ್ವರ್ಗಳು. ಈ ಸರ್ವರ್ಗಳು ಪರಸ್ಪರ ಒಟ್ಟಾಗಿ ಕೆಲಸ ಮಾಡಲು ನೆಟ್ವರ್ಕ್ ಮೂಲಕ ಸಂಪರ್ಕ ಕಲ್ಪಿಸಲಾಗಿರುತ್ತೆ. ಹಿಂದೆ ಭಾರತವು ಈ ಸರ್ವರ್ಗಳನ್ನು ವಿದೇಶಗಳಿಂದ ತರಿಸಿ ಅವನ್ನು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳಿಂದ ಒಟ್ಟಾಗಿ ಕೂಡಿಸುತ್ತಿತ್ತು. ಇಂದು ನಾವು ಇನ್ನೊಂದು ಹೆಜ್ಜೆ ಮುಂದಿಟ್ಟು ಸಿಡ್ಯಾಕ್ನಲ್ಲಿ ರುದ್ರ ಎಂಬ ಸ್ವದೇಶಿ ಸರ್ವರ್ ಅಭಿವೃದ್ಧಿಪಡಿಸಿದ್ದೇವೆ. ಇದನ್ನು ಸೂಪರ್ ಕಂಪ್ಯೂಟರ್ಗಳು ಮತ್ತು ಎಐಗಾಗಿ ಭಾರತದಲ್ಲೇ ವಿನ್ಯಾಸಗೊಳಿಸಲಾಗಿದೆ. ಅದರ ಅರ್ಥ, ಭಾರತೀಯ ಇಂಜಿನಿಯರ್ಗಳು ಈಗ ಸಂಪೂರ್ಣ ಸರ್ವರ್ ಅಂದರೆ ಅದರ ಮದರ್ ಬೋರ್ಡ್, ಕೂಲಿಂಗ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ನೆಟ್ವರ್ಕಿಂಗ್ ಮತ್ತು ಅನೇಕ ಇತರ ತಂತ್ರಜ್ಞಾನಗಳನ್ನು ಭಾರತದಲ್ಲೇ ವಿನ್ಯಾಸಗೊಳಿಸಬಹುದು. ಇದು ಭಾರತದ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಅನ್ನು ಬಲಪಡಿಸುತ್ತೆ. ಅನೇಕ ಎಲೆಕ್ಟ್ರಾನಿಕ್ ಘಟಕಗಳು ದೇಶದೊಳಗೆ ಇವನ್ನು ಅಸೆಂಬಲ್ ಮಾಡಲಾಗುತ್ತೆ. ಇದರಿಂದ ಭಾರತೀಯ ಉತ್ಪಾದನೆಗೆ ಉತ್ತೇಜನ ದೊರಕಿದ್ದು, ಸುಧಾರಿತ ಗಣಕ ವ್ಯವಸ್ಥೆಗಳಿಗಾಗಿ ಬಲವಾದ ಪೂರೈಕೆಯ ಕಂಪ್ಲೀಟ್ ಚೈನ್ ಅಂತ ಏನು ಕರಿತೀವಿ, ಅದನ್ನು ನಿರ್ಮಾಣ ಆಗ್ತಾ ಇದೆ. ಸಿಡ್ಯಾಕ್ ತಾನು ನಿರ್ಮಿಸಿದ ಈ ತಂತ್ರಜ್ಞಾನಗಳನ್ನು ಭಾರತೀಯ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅಂದ್ರೆ ಇಎಂಎಸ್ ಪಾಲುದಾರರಿಗೆ ವರ್ಗಾಯಿಸುತ್ತೆ. ಇದು ಭಾರತದಲ್ಲಿ ಕೈಗಾರಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ, ಅದರೊಂದಿಗೆ ಸ್ಕಿಲ್ಡ್ ಮ್ಯಾನ್ ಪವರ್ ಅಭಿವೃದ್ಧಿಯಾಗುತ್ತೆ. ನಮ್ಮ ಮುಂದಿನ ಮೈಲಿಗಲ್ಲು ಇಂಡಿಯನ್ ಸರ್ವರ್ ಕ್ಲಾಸ್ ಪ್ರೊಸೆಸರ್ ಚಿಪ್ಸ್ ಅಭಿವೃದ್ಧಿಪಡಿಸುವುದು ನಮ್ಮ ಪ್ರತಿಯೊಂದು ಹೆಜ್ಜೆಯು ಸ್ವಾವಲಂಬನೆಯನ್ನು ದೃಢೀಕರಿಸುವತ್ತ ಸಾಗುತ್ತಿದ್ದೇವೆ.
1: ಇಂದಿನ ಕಂಪ್ಯೂಟರ್ಗಳು ಅನೇಕ ವಿಧದ ಪ್ರೊಸೆಸರ್ ಗಳನ್ನ ಬಳಸ್ತಾ ಇದ್ದಾವೆ. ಇದು ಸಾಫ್ಟ್ವೇರ್ ಅಭಿವೃದ್ಧಿಯನ್ನ ಕಷ್ಟಕರ ಮಾಡ್ತಾ ಇಲ್ವಾ?
0: ಇಂದಿನ ಅತ್ಯಂತ ದೊಡ್ಡ ಸವಾಲುಗಳಲ್ಲಿ ಇದು ಒಂದು. ಆಧುನಿಕ ಸೂಪರ್ ಕಂಪ್ಯೂಟರ್ಗಳು ವಿವಿಧ ವೆಂಡರ್ಗಳ ಪ್ರೊಸೆಸರ್ಗಳು ಮತ್ತು ಆಕ್ಸೆಲರೇಟರ್ ಕಾರ್ಡ್ಗಳನ್ನು ಬಳಸುತ್ತವೆ. ಅಪ್ಲಿಕೇಶನ್ಗಳು ಪ್ರತಿ ಹೊಸ ಹಾರ್ಡ್ವೇರ್ಗೆ ರೀಕೋಡಿಂಗ್ ಅಥವಾ ಮರುಬರವಣಿಗೆ ಮಾಡಬೇಕಾಗುತ್ತೆ. ಇದರಿಂದ ತಿಂಗಳುಗಳಷ್ಟು ಸಮಯ ಮತ್ತು ವೆಚ್ಚ ವ್ಯರ್ಥವಾಗ್ತಾ ಇದೆ. ಈ ಸವಾಲನ್ನು ಎದುರಿಸಲು ಸಿಡ್ಯಾಕ್ ಪಾರಸ್ ಎಕೋಸಿಸ್ಟಮ್, ಯುನಿಫೈಡ್ ಪ್ರೋಗ್ರಾಮಿಂಗ್ ಎಕೋಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದರ ವಿಷನ್, ಒಮ್ಮೆ ಒಂದು ಅಪ್ಲಿಕೇಶನ್ ಅಥವಾ ಅನ್ವಯಿಕೆಯನ್ನು ಅಭಿವೃದ್ಧಿಪಡಿಸಿ ಕನಿಷ್ಠ ಬದಲಾವಣೆಗಳೊಂದಿಗೆ ವಿವಿಧ ಹಾರ್ಡ್ವೇರ್ಗಳಲ್ಲಿ ಅದನ್ನು ಸುಲಭವಾಗಿ ಕಾರ್ಯಗತಗೊಳಿಸುವುದು. ಇದರಿಂದ ಅಪ್ಲಿಕೇಶನ್ ಡೆವಲಪರ್ಸ್ಗೆ ತಮ್ಮ ಕೆಲಸಕ್ಕೆ ಅತ್ಯುತ್ತಮ ಕಂಪ್ಯೂಟಿಂಗ್ ಹಾರ್ಡ್ವೇರ್ ಆಯ್ಕೆ ಮಾಡುವ ಸ್ವಾತಂತ್ರ್ಯ ದೊರಕುತ್ತೆ ಮತ್ತು ಒಂದೇ ಹಾರ್ಡ್ವೇರ್ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ. ಇದನ್ನು ನಮ್ಮ ಸೂಪರ್ ಕಂಪ್ಯೂಟಿಂಗ್ ಸಾಫ್ಟ್ವೇರ್ ಸ್ಟ್ಯಾಕ್ ಪಿನಾಕಾ ಸ್ಟುಡಿಯೋ ಜೊತೆಗೆ ಎಲ್ಲಾ ಎನ್ಎಸ್ಎಂ ಸೂಪರ್ ಕಂಪ್ಯೂಟರ್ಗಳಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ.
1: ವಿದ್ಯಾರ್ಥಿಗಳು ಮತ್ತು ಸಂಶೋಧಕರು ಈ ಕಾರ್ಯಕ್ಕೆ ಏನಾದರೂ ಕೊಡುಗೆಯನ್ನ ನೀಡಬಹುದಾ? ಯಾಕೆಂದ್ರೆ ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಅನ್ಸುತ್ತೆ, ಇಷ್ಟೆಲ್ಲ ಯೋಜನೆಗಳು ಕಾರ್ಯಕ್ರಮಗಳು ನಡೀತಾ ಇದೆ, ನಾವು ಏನಾದರೂ ಇದಕ್ಕೆ ಭಾಗಿ ಆಗಬಹುದಾ? ಸೊ ಈ ತರ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಂಶೋಧಕರಿಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋದಕ್ಕೆ ಅವಕಾಶವಿದೆಯಾ?
0: ಖಂಡಿತವಾಗಿಯೂ. ಯಾವುದೇ ಸಂಸ್ಥೆ ಭವಿಷ್ಯದ ತಂತ್ರಜ್ಞಾನಗಳನ್ನು ಒಂಟಿಯಾಗಿ ನಿರ್ಮಿಸಲು ಸಾಧ್ಯವಿಲ್ಲ. ಅತ್ಯುತ್ತಮ ಸಾಫ್ಟ್ವೇರ್ ಸಾವಿರಾರು ಜನರು ನಿರಂತರವಾಗಿ ಒಟ್ಟಾಗಿ ಅದನ್ನು ಸುಧಾರಿಸುವುದರಿಂದ ಬೆಳೆಯುತ್ತೆ. ಅದಕ್ಕಾಗಿಯೇ ಸಿಡ್ಯಾಕ್ ಪಾರಸ್ ಎಕೋಸಿಸ್ಟಮ್ ಅನ್ನು ಓಪನ್ ಸೋರ್ಸ್ ಯೋಜನೆಯಾಗಿ ಬಿಡುಗಡೆ ಮಾಡಿದೆ. ಇಂದು ವಿದ್ಯಾರ್ಥಿಗಳು, ಪ್ರೊಫೆಸರ್ಸ್, ಸಂಶೋಧಕರು, ಸ್ಟಾರ್ಟ್ಅಪ್ಸ್ ಮತ್ತು ಸಾಫ್ಟ್ವೇರ್ ಡೆವಲಪರ್ಸ್ ಎಲ್ಲರೂ ಇದರ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಇದನ್ನ github.com/paras PARAS ಎಕೋಸಿಸ್ಟಮ್ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ಅಲ್ಲಿ ಲಿಸ್ಟ್

0: ಸಿಸ್ಟಮ್ ನಿರ್ಮಾಣ ಕುರಿತು ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
0: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಮಯ ಸರಿಯಾಗಿ 8:45. ಈ ಮುಂಜಾನೆಯ ಹೊತ್ತಿನಲ್ಲಿ ನಮಗೆ ಸಂದೇಶನ ಕಳಿಸಿದರು ಹೊನೂರ್ ಅಲಿ ಅವರು, ಜೊತೆಗೆ ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಿಗೇನಹಳ್ಳಿಯಿಂದ ಶುಭೋದಯ ಅಂತ ಹೇಳ್ತಾ ಇದ್ರೆ ನಿಮಗೂ ಕೂಡ ಧನ್ಯವಾದಗಳು. ಶಿವಗಂಗಾ ಹೆಬ್ಬಾಳದಿಂದ ಮತ್ತೆ ಭೂಪ ವೆಂಕಟೇಶ್ ಅವರ ಸಂದೇಶ ಕೂಡ ತಲುಪಿದೆ. ಜೊತೆಗೆ ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ಇವತ್ತಿನ ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸುಧಾಮಣಿ ರಮೇಶ್ ಬಾಬು, ಧನುಷ್ ದೀಕ್ಷಿತ್ ಅವರು ಸಂದೇಶನ ಕಳಿಸಿ ಭಾವಗೀತೆಗಳ ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಧು ಚೈತ್ರ, ಗುಡ್ ಮಾರ್ನಿಂಗ್. ಇವತ್ತಿನ ಭಾವಗೀತೆಗಳಲ್ಲಿ ಈ ಕೊನೆಯದಾಗಿ ಪ್ಲೇ ಆದ ಹಾಡು ಖುಷಿ ಕೊಡ್ತು, ಧನ್ಯವಾದಗಳು. ಹೆಣ್ಣಿನ ಬಗ್ಗೆ ಸ್ತ್ರೀ ಅಂದರೆ ಅಷ್ಟೇ ಸಾಕು, ಆ ಹಾಡಂತೂ ತುಂಬಾ ಖುಷಿ ಕೊಡ್ತು. ಯಾಕೆ ಇಷ್ಟೊತ್ತು ಬರಲಿಲ್ಲ ಅನ್ಕೊಳ್ತಾ ಇದ್ದೆ ಅಂತ ಸೌಭಾಗ್ಯ ರಾಜನ್ ಕುಂಟೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ ಧನ್ಯವಾದಗಳು. ಜೊತೆಗೆ ಇಷ್ಟ ಆಯ್ತು ಇವತ್ತಿನ ಎಲ್ಲ ಹಾಡುಗಳು, ಧನ್ಯವಾದಗಳು ಅಂತ ನಾಗರತ್ನ ರಾಜಾಜಿ ನಗರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ ವೆರಿ ನೈಸ್ ಸಾಂಗ್ಸ್ ಇವತ್ತಿನ ಹಾಡುಗಳಿಗೆ ವನಸೋತೆ ಅಂತ. ಕಬಾಡಿ ರವಿ, ವಿನತಾ ರವಿ, ಕಿಶನ್ ಹರ್ಷ ಮಗಡಿ ರೋಡಿಂದ ಸಂದೇಶನ ಕಳಿಸಿದ್ರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ನಮಸ್ಕಾರ ಮುಂಜಾನೆ ಸುಪ್ರಭಾತ ಹೇಳ್ತಾ ಇದ್ದಾರೆ. ಮತ್ತೆ ತೀರ್ಥೇಶ್ ಚನ್ನಪಟ್ಟಣದಿಂದ ಹಲೋ ಕರ್ನಾಟಕಕ್ಕೆ ಸ್ವಾಗತ, ಒಳ್ಳೆ ಹಾಡುಗಳನ್ನ ಕೇಳಿಸಿ ಅಂತ. ಕಿಶನ್ ರೋಷನ್ ಜೋಬರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಗೋಪಿನಾಥ್ ಕೆಂಗೇರಿಯಿಂದ ಒಳ್ಳೆ ಹಾಡುಗಳಿಗಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ. ನಿಮ್ಮೆಲ್ಲರಿಗಾಗಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ.
2: ವಿ ಬ್ರಿಂಗ್ ಯುವ ಟಾಕ್ ಆನ್ ಸೀನಿಯರ್ ಸಿಟಿಜನ್ಸ್ ಕೇರ್ ಸಿಸ್ಟಮ್ ವಲ್ನರಬಿಲಿಟಿ ಟು ಅಬ್ಯೂಸ್ ವೆಲ್ಫೇರ್ ಅವೇರ್ನೆಸ್ ಅಂಡ್ ಸ್ಟ್ರೆಂಥನಿಂಗ್ ಆಕ್ಸೆಸ್ ಟು ಜಸ್ಟಿಸ್ ಬೈ ಡಾಕ್ಟರ್ ಆಭಾ ಚೌಧರಿ, ಫೌಂಡರ್ ಸೆಕ್ರೆಟರಿ ಅಂಡ್ ಚೇರ್ಪರ್ಸನ್ ಅನುಗ್ರಹ RRTC. This talk was part of a webinar organized by the Department of Justice.
3: Senior citizens care ka, chahe wo gaon mein ho, chahe wo shehron mein ho, uske prati jagrukta.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಮ್ಯೂಸಿಕಲಿ ಯೋರ್ಸ್ ದ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಖತ್ ಸಾಂಗ್ಸ್, ಮಧುರವಾದ ಹಾಡುಗಳು, ನಿಮ್ಮಿಷ್ಟದ ಹಾಡುಗಳಿಗೆ ನಿಮಗೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಬಸವೇಶ್ವರ ನಗರ ಸುಧಾನಾಯಕರು ಸಂದೇಶನ ಕಳಿಸಿದರೆ, ಒಂದು ಹಾಡು ನಮಗೋಸ್ಕರ ಕೇಳಿಸಿ ಅಂತ. ಜೊತೆಗೆ ಸೊಗಸಾದ ಹಾಡಿಗಾಗಿ ಕಾಯ್ತಾ ಇದ್ದೀವಿ ಅಂತ ಕೊಪ್ಪಳ ಜಿಲ್ಲೆಯಿಂದ ಕಬ್ಬೂರಿಂದ ರಮೇಶ್ ಅವರು ಸಂದೇಶನ ಕಳಿಸಿದರೆ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಿಗೇನಹಳ್ಳಿಯಿಂದ ನಮಗೋಸ್ಕರ ಒಂದು ಹಾಡು ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ಮಡಿಕಲ್ ಕೃಪಾ ಉಮೇಶ್ ಅವರು ಗಣೇಶ್ ಸಾಗರದಿಂದ, ಮತ್ತೆ ಸಖತ್ ಸಾಂಗ್ಸ್ ಅಲ್ಲಿ ಒಂದು ಹಾಡು ಕೇಳಕ್ಕೆ ಕಾಯ್ತಾ ಇದೀವಿ ಅಂತ ಪ್ರಸಾದ್ ಕೆಸರಮಡು ತುಮಕೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಮತ್ತೆ ಧರ್ಮಣ ದನ್ನಿಯವರ ಸಂದೇಶ ಕೂಡ ತಲುಪಿದೆ. ನಾಗರತ್ನ ರಾಜಾಜಿನಗರಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಗಾನಸಿಂಹ ಪಟ್ಟಸೋಮನಹಳ್ಳಿ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಗಂಗಾವತಿ ಚಂದ್ರಶೇಖರ್ ಅವರ ಸಂದೇಶ ತಲುಪಿದೆ. ಮತ್ತೆ ವಿಲಿಯಂ ಪರ್ಲಡ್ಕ ಪುತ್ತೂರಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಈ ಒಂದಿನ ಹಾಡು ಮೂಡಿ ಬರ್ತಾ ಇದೆ. ಈ ಹಾಡುಗಳಿಗೆ ನಿಮಗೆ ಸೀಮಿತವಾದ ಈ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇರುವಂತಹ ಈ ಹಾಡುಗಳು ನಿಮಗೋಸ್ಕರ. ನೀವು ಮತ್ತಷ್ಟು ಹಾಡುಗಳು ಬೇಕು ಅಂದ್ರೆ ನಮಗೆ ಸಂದೇಶನ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಸರಿಯಾಗಿ 9:30 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮ, ಸಾಮಾಜಿಕ ಜಾಲತಾಣ ಈ ಎಲ್ಲದರ ಬೆಳವಣಿಗೆಯಿಂದ ವ್ಯಕ್ತಿ ವ್ಯಕ್ತಿ ಮಧ್ಯೆ ಮಾತಾಡೋದು ತುಂಬಾ ಕಡಿಮೆ ಆಗಿದೆ. ಅಭಿವ್ಯಕ್ತಿ ಅನ್ನೋದೇನಿದೆಯಲ್ಲ, ಅಂದ್ರೆ ನಾವು ಇನ್ನೊಬ್ಬರಿಗೆ ಹೇಗೆ ಸ್ಪಂದಿಸ್ತೀವಿ ಅದಂತೂ ತುಂಬಾನೇ ಅಂದ್ರೆ ತುಂಬಾನೇ ಕಡಿಮೆ ಆಗಿದೆ. ಆದರೆ ಈ ಎಲ್ಲ ತಾಣಗಳಲ್ಲೂ, ಸಾಮಾಜಿಕ ಮಾಧ್ಯಮ ಇರಬಹುದು ಅಥವಾ ಬೇರೆ ಮಾಧ್ಯಮಗಳಿರಬಹುದು, ಅದರಲ್ಲೆಲ್ಲ ದೊಡ್ಡ ಕ್ರಾಂತಿ ಏನೋ ಆಗಿದೆ. ಸಾಕಷ್ಟು ಸಮೂಹ ಮಾಧ್ಯಮಗಳೂ ಕೂಡ ಪ್ರತಿಯೊಬ್ಬರು ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ಆ ಮಾಧ್ಯಮಗಳಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಅದೊಂದು ಒಳ್ಳೆ ವೇದಿಕೆ ಅಂದ್ಕೊಳ್ತಾರೆ. ಇದು ಒಂದು ರೀತಿ ಅತ್ಯದ್ಭುತವಾದ ಒಂದು ಕ್ರಾಂತಿ ಅಂತಾನೆ ಹೇಳ್ಬಹುದು. ಆದರೆ ಎಷ್ಟೋ ಸಲ ನಾವು ನಮ್ಮ ಜೊತೆಲಿರೋರು, ನಮ್ಮ ಮನೆಯಲ್ಲಿರೋರು, ನಮ್ಮ ಒಡನಾಟದವರು, ತೀರ ಹತ್ತಿರ ಆದವರು, ಅವ್ರ ಜೊತೆಲಿ ನಮ್ಮ ಭಾವನೆಗಳನ್ನು ಹಂಚ್ಕೊಂಡಿರ್ತೀವ? ಛೇ, ಇಲ್ವೇ ಇಲ್ಲ. ಪಕ್ಕದಲ್ಲಿರೋರನ್ನ ಮರೆತು ಎಲ್ಲೋ ಮಾಧ್ಯಮದಲ್ಲಿ, ಎಲ್ಲೋ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ತೀವಿ. ಆ್ಯಕ್ಚುಲಿ ಮೆಚೋರಿಟಿ ಅಂದರೆ ಏನು, ಪ್ರಬುದ್ಧತೆ ಅಂದರೆ ಏನು ಅಂತ ಒಂದು ಕಡೆ

ಪ್ರಶ್ನೆ ಕೇಳಿದಾಗ ಪ್ರಬುದ್ಧತೆ ಅಂದರೆ ದೊಡ್ಡ ದೊಡ್ಡ ವಿಚಾರಗಳನ್ನು ಚರ್ಚೆ ಮಾಡೋದು ಅಂತ ಒಬ್ರು ಹೇಳಿದ್ರಂತೆ. ಆದರೆ ಆ್ಯಕ್ಚುಲಿ ಅಲ್ಲಿದ್ದ ಒಬ್ಬ ಪ್ರೌಢ ವ್ಯಕ್ತಿ ಅಂದರೆ ತುಂಬ ಮನಸ್ಸಿಗೆ ನಾಟುವಂತೆ ಒಂದು ಮಾತಾಡಿದ್ರು. ಪ್ರಬುದ್ಧತೆ ಅಥವಾ ಮೆಚೋರಿಟಿ ಅಂದರೆ ದೊಡ್ಡ ದೊಡ್ಡ ವಿಷಯಗಳನ್ನು ಚರ್ಚಿಸೋದಲ್ಲ, ಬದಲಾಗಿ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮ ಜೊತೆಲಿರೋರನ್ನ ಅರ್ಥ ಮಾಡ್ಕೊಳ್ಳೋದೇ ಪ್ರಬುದ್ಧತೆ. ಅವ್ರು ಏನು ಅಂತ ಗೊತ್ತಾದ್ಮೇಲೆ ಅವ್ರ ಬಗ್ಗೆ ತುಂಬ ಮಾತಾಡೋದಾಗಲಿ ಅಥವಾ ವಾದ ಮಾಡೋದಾಗಲಿ ಅಥವಾ ಜಗಳ ಕಾಯೋದಾಗಲಿ ಇದನ್ನು ಮಾಡಬಾರ್ದು ಅಂತ ಹೇಳ್ತಾರಂತೆ. ಇದೇ ಪ್ರಬುದ್ಧತೆ ಅಂದರೆ ಅಂತ. ನಿಮ್ಮ ಪ್ರಕಾರ ಪ್ರಬುದ್ಧತೆ ಅಥವಾ ಮೆಚೋರಿಟಿ ಅಂದರೆ ಏನು ಅಂತ ನೀವು ನಮಗೆ ಸಂದೇಶನ ತಲುಪಿಸಿ 9489091013 ನಮ್ಮ ವಾಟ್ಸಪ್ ಸಂಖ್ಯೆಗೆ. 9:32 ಸುಬ್ರಹ್ಮಣ್ಯ, ಜಯಂತ್, ನಾಗಲಕ್ಷ್ಮಿ, ನಾಗೇಶ್ ಮತ್ತು ಕೋಮಲಾ, ಮಹೇಶ್, ಮಲ್ಲೇಶ್ ವಿಜಯಪುರದಿಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಆಕಾಶ ಗಂಗೆ ಅಲ್ಲ ಇದು, ಸಖತ್ ಸಾಂಗ್ ಸರ್ವಣ ಮೈತ್ರಿ ಅವರು ಸಂದೇಶನ ಕಳಿಸಿದ್ರೆ, ಪ್ರಜ್ಞಾ ಭಟ್ ಭರತನಹಳ್ಳಿಯಿಂದ, ನಾಗೇಂದ್ರ ತಾವರೆಕೆರೆ ಕುಣಿಗಲಿಂದ ನಮಗೋಸ್ಕರ ಒಂದು ಹಾಡು ಅಂತ ಕೇಳ್ತಿದ್ದಾರೆ, ಖಂಡಿತ. ಸುಭಾನ್ ಕೋರಿ ಹಂಪಸಾಗರದಿಂದ ಗುಡ್ ಮಾರ್ನಿಂಗ್ ಅಂತ ನಮಗೋಸ್ಕರ ಒಂದು ಹಾಡು ಪ್ಲೀಸ್ ಅಂತ ನಾಗರಾಜ್ ಅವರು ಬಿ ಟಿ ಎಂ ಲೇಔಟಿಂದ ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ಸತೀಶ್ ಎನ್ ಎಚ್ ಮತ್ತು ಚಿದಾನಂದ ಅವರು ಟಿ ವಿ ಸರ್ಕಲಿಂದ, ಅನಂತ್ ಕುಮಾರ್ ಅರಸು ಕಡಬಾಯಿಂದ, ಶೋಭಾ ಹೆಚ್ ವಿ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಮತ್ತು ಯಶವಂತ್ ಚನ್ನನಕುಂಟೆ ಶಿರಾ ತೇಜಸ್ವಿನಿ ಅವರು ಸಂದೇಶನ ಕಳಿಸಿದ್ದಾರೆ. ಪದ್ಮಾವತಿ ಹುಬ್ಬಳ್ಳಿಯಿಂದ ಮತ್ತು ಅರವಿಂದ್ ಕುಮಾರ್ ರಾಜೇಶ್ವರಿ ವೆಂಕಟೇಶ್ವರ ಕಾಲೋನಿ ರಾಯಚೂರಿಂದ ಸಂದೇಶನ ಕಳಿಸಿದ್ದಾರೆ. ಶುಭೋದಯ ಮೇಡಮ್, ಒಂದು ಹಾಡು ನಮಗೋಸ್ಕರ ಅಂತ. ರಮೇಶ್ ಎಂ ಎಸ್ ಪಾಳ್ಯ ಬೆಂಗಳೂರಿಂದ ಸಂದೇಶನ ಕಳಿಸಿದ್ದಾರೆ. ಅವರೆಲ್ಲರಿಗಾಗಿ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 100

ಪ್ರಭುದತ್ತೆ ಮೆಚುರಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಮೆಚುರಿಟಿ ಅನ್ನೋದು ನಿಜವಾಗ್ಲೂ ಎಷ್ಟು ಮುಖ್ಯ ಅಂತ ಅಂದ್ರೆ, ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ಯಾವುದೇ ಮಾಧ್ಯಮದಲ್ಲಿ ಏನಾದರೂ ಒಂದಿಷ್ಟನ್ನ ವ್ಯಕ್ತಪಡಿಸ್ತಾ ಇದ್ದೀವಿ, ಅಭಿವ್ಯಕ್ತಿ ಪಡಿಸ್ತಾ ಇದ್ದೀವಿ,

ಒಂದು ಸಮತೋಲನ ಮತ್ತು ಜವಾಬ್ದಾರಿಯುತತನವನ್ನ ಸೂಚಿಸುತ್ತೆ. ಪಕ್ವತೆ ಇರುವ ವ್ಯಕ್ತಿ ಯಾವುದೇ ಒತ್ತಡದ ಸಂದರ್ಭದಲ್ಲೂ ತುಂಬಾ ಶಾಂತವಾಗಿರ್ತಾನೆ. ಕೆಲಸಗಳನ್ನ ಮಾಡೋ ಮೊದಲು ಪರಿಣಾಮಗಳೇನಾಗತ್ತೆ ಅದರಿಂದ ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಸಂಬಂಧಗಳಲ್ಲಿ ಸ್ವಲ್ಪ ಒಂದಷ್ಟು ಕರುಣೆ, ಜವಾಬ್ದಾರಿ ಇದೆಲ್ಲದನ್ನು ತೋರಿಸ್ತಾನೆ. ಇದನ್ನ ಭಾವನಾತ್ಮಕ ಪಕ್ವತೆ ಅಥವಾ ಮಾನಸಿಕ ಪಕ್ವತೆ ಅಂತಲೂ ಕರೀಬಹುದು. ಯಾಕಂದ್ರೆ ಇದು ಅನುಭವ, ಆತ್ಮಚಿಂತನೆ ಮತ್ತೆ ತಪ್ಪುಗಳಿಂದ ಕಲಿಯೋ ಮೂಲಕ ಬೆಳೆಯೋ ಅಂತ ಒಳಗಿನ ಬೆಳವಣಿಗೆ. ನಿಜವಾದ ಪಕ್ವತೆ ಅಂದ್ರೆ ಬರೀ ವಯಸ್ಸಿನಲ್ಲಿ ದೊಡ್ಡವರಾಗೋದಲ್ಲ, ಬದಲಾಗಿ ದಯಾಳಗಳಾಗಿ ಮೌಲ್ಯದಲ್ಲಿ ನೆಲೆ ನಿಂತವರಾಗಿ ಬೆಳೆಯೋದು ಅಂತ ತುಂಬಾ ಮೌಲ್ಯಯುತವಾದ ಮಾತುಗಳನ್ನ ಹೇಳ್ತಾ ಇದ್ದಾರೆ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ. ಬಿಟಿಎಂ ಲೇಔಟ್ ಇಂದ ಧನ್ಯವಾದಗಳು ನಿಮ್ಮ ಈ ಸಂದೇಶಕ್ಕೆ. ಆನಂದ್ ಅವರು ಸಂದೇಶನ ಕಳಿಸಿದರೆ, ಜೊತೆಗೆ ಪ್ರತಿಯೊಬ್ಬರನ್ನು ಅವರಾಗಿಯೇ ಇರಕ್ ಬಿಡೋದು, ನಮ್ಮ ಚಿಂತನೆಗಳನ್ನ ಹಂಚಿಕೊಳ್ಳೋದು, ಇನ್ನೊಬ್ಬರ ಮೇಲೆ ಹೇರೋದಲ್ಲ, ಪ್ರತಿಯೊಬ್ಬರ ನಂಬಿಕೆನ ಗೌರವಿಸೋದು, ಇದೇ ಪ್ರಬುದ್ಧತೆ ಅಂತ ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಈ ಒಂದು ಹಾಡು ನಮಗೋಸ್ಕರ ಅಂತ ಕೇಳ್ತಾ ಇದಾರೆ. ಯಾವ ಕವಿಯೂ ಬರೆಯಲಾರ ಹಾಡನ್ನು ಕೇಳಿ ಅಂತೂ ತುಂಬಾ ಖುಷಿ ಆಯ್ತು ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ಪೂರ್ಣಿಮಾ ಸಂದೇಶನ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ರಾಜು ಚಿಕ್ಕಬಳ್ಳಾಪುರದಿಂದ ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಹಾಡುಗಳು ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ನಿಮ್ಮ ಸಂದೇಶವು ನಮಗೆ ತಲುಪಲಿ, ನಿಮ್ಮ ಹಾಡುಗಳು ಕೂಡ ನೀವು ಕೇಳುವಂತರಾಗಿ 9480901013 9901013 ನಿಮ್ಮ ಸಂದೇಶ ನಮಗೆ ತಲುಪಲಿ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. 9480901013 ನಿಮ್ಮ ಸಂದೇಶ ನಮಗೆ ತಲುಪಲಿ.

ಸಮಯ ಸರಿಯಾಗಿ 9:54. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಗುಡ್ ಮಾರ್ನಿಂಗ್ ಅಂತ ಕೆಂಪರಾಜು ಸಂದೇಶ ಕಳಿಸಿದ್ದಾರೆ ಮೈಸೂರಿಂದ. ಜೊತೆಗೆ ನಮಗೋಸ್ಕರ ಒಂದು ಹಾಡನ್ನ ಕೇಳಿಸಿ ಅಂತ ಸಂದೇಶ ಕಳಿಸಿದವರು ಯಾರು? ಇವರು ವರಲಕ್ಷ್ಮಿ ಪೀಣ್ಯದಿಂದ, ಮತ್ತೆ ಈರಣ್ಣ ಜೇವೂರಿಂದ ಸಂದೇಶನ ಕಳಿಸಿದ್ದಾರೆ. ಪ್ರಶ್ನೆಗೆ ಉತ್ತರಿಸುವಷ್ಟು ಪ್ರಬುದ್ಧರಲ್ಲ ಅಂತ ಅನುಜ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಮೆಚ್ಯೂರಿಟಿ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಲ್ವಾ? ಮೊದಲು ಕೇಳಬೇಕು, ಅದನ್ನು ಕೇಳಿಸ್ಕೊಂಡು ಯಾವ ಕೆಲಸನ ಮಾಡ್ತಿದ್ದೀವಿ, ಅದನ್ನು ಮಾಡಬೇಕೋ ಬೇಡವೋ ಅಂತ ಅದನ್ನು ನಾವು ಡಿಸೈಡ್ ಮಾಡಬೇಕು, ಅದೇ ಮೆಚ್ಯೂರಿಟಿ ಅಂತ ಶ್ರೀನಿವಾಸ್ ಬೆಂಗಳೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇರೋರು ಸುಧಾ ಮೈಸೂರಿಂದ. ಖಂಡಿತ ನಿಮ್ಮ ಹಾಡುಗಳ ಪ್ರಸಾರದ ಪ್ರಯತ್ನ ನಾವು ಮಾಡ್ತೀವಿ. ಪ್ರಬುದ್ಧತೆ ಇಲ್ಲದೆ ಇದ್ರೆ ಯಾವ ಅನುಭವನೂ ಉಪಯೋಗಕ್ಕೆ ಬರಲ್ಲ ಅಂತ ನಾನು ಹೇಳಿದ್ದೆ. ಪ್ರಬುದ್ಧತೆ ಅಂದರೆ ಏನು, ಯಾರನ್ನ ಪ್ರಬುದ್ಧರನ್ನಾಗಿಸ್ಬೇಕು, ಅದಕ್ಕಿರೋ ಮಾನದಂಡ ಏನು, ಇದನ್ನೆಲ್ಲ ಯೋಚನೆ ಮಾಡುವಷ್ಟು ಸಮಯ ಖಂಡಿತ ಇಲ್ಲ, ಆದರೆ ಯೋಚನೆ ಮಾಡುವಷ್ಟು ದಿನ ಗಳಿಗೆಗಳು ನಮಗೆ ಸಾಕಷ್ಟು ಹೊತ್ತು ಇರುತ್ತೆ. 9:55. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇದಾಗಿತ್ತು ಇವತ್ತಿನ ಸಖತ್ ಸಾಂಗ್ಸ್. ನಿಮ್ ಜೊತೆಯಾಗಿರೋದು ನಾನು ಮಧು ಚೈತ್ರ. ಮತ್ತೆ 10 ವಾಪಸ್ ಆಗ್ತೀನಿ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಮ್ಯೂಸಿಕಲ್ ಇಯರ್ಸ್ ಅದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3. ಸಿನಿಮಾಗಳು ಅಂದ್ರೆ ಅದು ಬರೀ ಮನರಂಜನೆಗಾಗಿ ಅಷ್ಟೇ ಅಲ್ಲ, ಒಂದಿಷ್ಟು ಮನೋವಿಕಾಸಕ್ಕೂ ಕೂಡ ಸಿನಿಮಾಗಳು ಬೇಕು, ಒಂದಿಷ್ಟು ನಮ್ಮ ಭಾವಲೋಕದ ವಿಹಾರಕ್ಕೂ ಕೂಡ ಸಿನಿಮಾಗಳು ಬೇಕು ಅಂತ ಅನ್ಸುತ್ತೆ. ನಮ್ಮ ನಿಲುವು ಏನಿರುತ್ತಲ್ಲ ಅದು ನಿರಂತರವಾಗಿ ಉಳಿಸುವಂತಹ ಚಿತ್ರಗಳು ಕೆಲವೇ ಕೆಲವು ಚಿತ್ರಗಳು ಅಂತ ಹೇಳಬಹುದು. ಅಂದರೆ ಇಂತಹ ಚಿತ್ರಗಳು ಸಾಹಸಮಯ ಚಿತ್ರಗಳಿರಬಹುದು, ಸಂಗೀತಮಯ ಚಿತ್ರಗಳಿರಬಹುದು. ನಾವು ಸಂಗೀತಮಯ ಚಿತ್ರಗಳ ಬಗ್ಗೆ ಮಾತಾಡಿದ್ರಿ, ಕನ್ನಡದ ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ಮಾತಾಡ್ತೀವಿ, ಜೊತೆಗೆ ಸಾಮಾಜಿಕ ಚಿತ್ರಗಳ ಬಗ್ಗೆ, ಮಹಿಳಾ ಪ್ರಧಾನ ಚಿತ್ರಗಳ ಬಗ್ಗೆ. ಇವತ್ತು ನಾವು ಮಾತಾಡ್ತಾ ಇರೋದು ಲೋಕೋ ಭಿನ್ನ ರುಚಿಹಿ ಅನ್ನೋ ಹಂಗೆ ಭಿನ್ನ ಭಿನ್ನ ರುಚಿಯನ್ನು ತೋರಿಸುವಂತಹ ಸಾಕಷ್ಟು ವಿಷಯಗಳನ್ನು ನಾವು ಮಾತಾಡ್ದಂಗೆ ಇವತ್ತು ನಾವು ಮಾತಾಡ್ತಾ ಇರೋದು ಸಾಹಸಮಯ ಚಿತ್ರಗಳ ಬಗ್ಗೆ, ಕನ್ನಡದ ಸಾಹಸಮಯ ಚಿತ್ರಗಳ ಬಗ್ಗೆ. ಕನ್ನಡದ ಸಾಹಸಮಯ ಚಿತ್ರಗಳು ಅಂತ ನಾವು ನೆನಪಿಸ್ಕೊಂಡಾಗ ಮೊದಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಂಡ್ ಮೂವಿಗಳು ನೆನಪಾಗುತ್ತೆ. ಅದಾದಮೇಲೆ ಅದೇ ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಸಿನಿಮಾ ಕೂಡ ನೆನಪಾಗುತ್ತೆ. ಗಂಧದ ಗುಡಿ ಒಂದು ಅದ್ಭುತವಾದ ಸಾಮಾಜಿಕ ಮತ್ತು ಸಾಹಸಮಯ ಚಿತ್ರ ಅಂತಲೇ ಹೇಳಬಹುದು. ಬಿಡುಗಡೆಯಾಗಿದ್ದು 1973 ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಶಕ್ತಿ ಪ್ರಸಾದ್, ಕಲ್ಪನಾ ಎಲ್ಲ ಈ ಸಿನಿಮಾದಲ್ಲಿ ಇದ್ರು. ನಿರ್ದೇಶನ ಮಾಡಿದವರು ವಿಜಯ್ ಅವರು. ಕಾಡಿನ ರಕ್ಷಣೆಯ ವಸ್ತುವನ್ನ ಇಟ್ಕೊಂಡು ತಯಾರಾದ ಅಪರೂಪದಲ್ಲಿ ಅಪರೂಪದ ಚಿತ್ರ ಅಂತ ಹೇಳ್ಬೋದು. ಖೆಡ್ಡಾ ಮೂಲಕ ಆನೆಗಳನ್ನು ಪಳಗಿಸೋ ಚಿತ್ರಣವು ಈ ಚಿತ್ರದಲ್ಲಿ ಮೂಡಿಬಂದಿತ್ತು. ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ನಾವಾಡುವ ನುಡಿಯೇ, ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ, ಅರರರೆ ಗಿಳಿರಾಮ ಹಿಟ್ ಗೀತೆಗಳಾಗಿತ್ತು. ರಾಜ್ಕುಮಾರ್ ಅವರ ಅಭಿನಯದ 150ನೇ ಚಿತ್ರ ಇದು ಅನ್ನೋದು ಇನ್ನೊಂದು ಹೆಗ್ಗಳಿಕೆ. ವಿಷ್ಣುವರ್ಧನ್ ಖಳನ ಪಾತ್ರದಲ್ಲಿ ಮಿಂಚಿದ ಚಿತ್ರ ಕೂಡ ಇದು ಅಂತ ನಾವು ನೆನಪಿಸ್ಕೊಳ್ಳೋಕೆ ನಿಜಕ್ಕೂ ಸಾಧ್ಯವಾಗುವಂತಹ ಸಿನಿಮಾಗಳಲ್ಲಿ ಒಂದು. ಗಂಧದ ಗುಡಿ ಚಿತ್ರನ ನೋಡಿದವರು ಯಾರು ಇದಾರೆ ಹೇಳಿ ಕನ್ನಡ ನಾಡದಲ್ಲಿ? ಈ ಗಂಧದ ಗುಡಿ ಚಿತ್ರನ ನೆನಪಿಸ್ಕೊಂಡಾಗ ನಿಮಗೆ ಏನು ನೆನಪಾಗತ್ತೆ ಅನ್ನೋದನ್ನು ಕೂಡ ನಮಗೆ ಸಂದೇಶನ ಕಳಿಸಿ. ನಿಮ್ಮ ಸಂದೇಶ ನಮಗೆ ತಲುಪಲಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಈ ಸಾಹಸಮಯ ಚಿತ್ರಗಳಲ್ಲಿ ನಿಮಗೆ ಯಾವ ಸಾಹಸಮಯ ಚಿತ್ರ ನೆನಪಾಗತ್ತೆ ಅನ್ನೋದನ್ನು ಕೂಡ ನಮಗೆ ತಲುಪಿಸಿ 9480909013ಗೆ. ಕೇಳ್ತಾ ಇರಿ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಕನ್ನಡದ ಸಾಹಸಮಯ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಸಾಹಸಮಯ ಚಿತ್ರಗಳು ಅಂದ ಕೂಡಲೇ ತುಂಬಾ ಖುಷಿಯಾಗಿ ನೆನಪಾಗುವಂತಹ ರಾಜಮಹಾರಾಜರ ಆಳ್ವಿಕೆ ನೆನಪಾಗತ್ತೆ ಅಂತ ಹೇಳ್ತಾ ಇದಾರೆ. ನಮಸ್ಕಾರ, ಇವತ್ತಿನ ಥೀಮ್ ತುಂಬಾ ಚೆನ್ನಾಗಿದೆ ಮತ್ತೆ ಕನ್ನಡ ಹಾಡುಗಳು ಕೂಡ ಖುಷಿ ಕೊಡ್ತಾ ಇದಾರೆ. ರಾಜ್ಕುಮಾರ್ ಅವರು, ಗಾಯತ್ರಿ ಅವರು ಅಭಿನಯಿಸಿದ ಜ್ವಾಲಾಮುಖಿ ಚಿತ್ರ ಒಂದು ಅದ್ಭುತವಾದ ಸಾಹಸಮಯ ಚಿತ್ರ ಅಂತಾನೆ ಹೇಳಬಹುದು ಅಂತ ರಾಜು ಅಂಬಿ, ರೇಖಾಂಬಿ ಮತ್ತೆ ಅವರ ಮಕ್ಕಳು ರೋಹಣ್ ಅವರು, ರಾಘವಿ ರೋನಿತ್ ಅವರು ಸಂದೇಶನ ಕಳಿಸಿ ಹೇಳ್ತಿದ್ದಾರೆ. ಧನ್ಯವಾದಗಳು. ಮತ್ತೆ ಜೊತೆಗೆ ಹಿತೇಂದ್ರ ದಾಸ್ ಅಸ್ಸಾಮಿಂದ ಸಂದೇಶನ ಕಳಿಸಿ ಆ ಹಾಡುಗಳು ಚೆನ್ನಾಗಿದೆ, ಖುಷಿ ಕೊಡ್ತದೆ ಅಂತ ಹೇಳ್ತಿದ್ರೆ. ಗುಡ್ ಮಾರ್ನಿಂಗ್, ಇವತ್ತಿನ ಹಾಡುಗಳು ಖುಷಿ ಕೊಡ್ತು ಅಂತ

ದಿಲೀಪ್ ಕಲ್ಯಾಣ್ಕರ್ ಸಂದೇಶನ ಕಳಿಸಿದ್ದಾರೆ. ಆಪರೇಷನ್ ಡೈಮಂಡ್ ರಾಕೆಟ್ ಯಾವತ್ತಿಗೂ ಸಾಹಸಮಯ ಚಿತ್ರಗಳಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲದಿರುವಂತಹ ಹಾಡು ಅಂತ ಹೇಳ್ತಾ ಇದಾರೆ. ಆ ಹಾಡುಗಳಲ್ಲಿ ಆ ಸಿನಿಮಾಗಳಲ್ಲಿ ಅಂತ ಹೇಳ್ತಾ ಇರೋರು ಯಾರ್ಯವರು ಸಂದೇಶ ಕಳಿಸಿದವರು? ನಾಗರತ್ನ ರಾಜಾಜಿನಗರದಿಂದ ದಯವಿಟ್ಟು ನಿಮ್ಮ ಹೆಸರಿನ ಜೊತೆಯಲ್ಲಿ ನಿಮ್ಮ ಸಂದೇಶ ಕಳಿಸಿ. ಸಾಹಸಮಯ ಚಿತ್ರಗಳು ಅಂದ್ರೆ ನಮ್ಗೆ ನೆನಪಾಗೋದು ರಾಜಮಹಾರಾಜರ ಆಳ್ವಿಕೆ ಹೇಗಿತ್ತು, ಪ್ರಾಣಿಗಳಿಗೆ ಹೇಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಂತ, ಆ ಕಲ್ಪನೆ ರೂಪುಗೊಂಡಿದ್ದ ಸಿನಿಮಾಗಳಿಂದ ಅಂತ ಅನುಷಾ ಸಂದೇಶನ ಕಳಿಸಿ ಹೇಳ್ತಿದ್ರೆ. ಕಾಡಿನ ರಾಜ ಸಿನಿಮಾ ಕೂಡ ಸಾಹಸಮಯ ಚಿತ್ರ ಅಂತ ಸತೀಶ್ ಎನ್ ಎಚ್ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಖಂಡಿತ ಇಂತಹ ಸಾಕಷ್ಟು ಸಿನಿಮಾಗಳು ನಮ್ಮ ನೆನಪಿನ ಅಂಗಳದಲ್ಲಿ ಓಡಾಡುತ್ತೆ ಸಾಹಸಮಯ ಚಿತ್ರಗಳು ಅಂತ ನಾವು ನೆನಪಿಸ್ಕೊಂಡಾಗ. ಸಾಹಸಮಯ ಚಿತ್ರಗಳಲ್ಲಿ ಮೊದಲು ನಾವು ನೆನಪಿಸ್ಕೊಳ್ಳೇಬೇಕಾಗಿರುವಂತಹ ಚಿತ್ರ ಅಂದ್ರೆ ಜೇಡರ ಬಲೆ. 1968 ಬಿಡುಗಡೆಯಾದ ಚಿತ್ರ ಇದು. ಡಾಕ್ಟರ್ ರಾಜ್ಕುಮಾರ್, ಜಯಂತಿ, ನರಸಿಂಹರಾಜು, ಶಂಕರ್ ಅಶ್ವತ್ ಶಂಕರ್ ಅವರು ಮತ್ತೆ ಅಶ್ವತ್ ಅವರು ಇವರೆಲ್ಲರೂ ಆಕ್ಟ್ ಮಾಡಿದಂತಹ ಸಾಹಸಮಯ ಬಾಂಡ್ ಶೈಲಿಯ ಚಿತ್ರ. ಈ ನಿರ್ದೇಶನ ಮಾಡಿದವರು ದೊರೈ ಭಗವಾನ್ ಅವರು. ಜೇಮ್ಸ್ ಬಾಂಡ್ ಚಿತ್ರಗಳು ಹಾಲಿವುಡ್ ಅಲ್ಲಿ ತುಂಬಾ ಪ್ರಸಿದ್ಧಿ ಆವಾಗಿನ ಕಾಲದಲ್ಲಿ. ಆ ನಿಟ್ಟಿನಲ್ಲಿ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಬಾಂಡ್ ಚಿತ್ರಗಳಿಗೆ ನಾಂದಿ ಹಾಡಿದ ಚಿತ್ರ ಅಂದ್ರೆ ಅದು ಜೇಡರ ಬಲೆ ಅಂತೆ. ಚಿತ್ರದ ನಾಯಕ ಭಾರತದ ಸೀಕ್ರೆಟ್ ಏಜೆಂಟ್ ನಾಸಿಕ್ ಟಂಕಸಾಲೆಯ ನಿವೃತ್ತ ಅಧಿಕಾರಿ ಒಬ್ಬರನ್ನ ಖೋಟಾನೊಟ್ಟು ದಂಧೆ ಗುಂಪೊಂದು ಅಪಹರಿಸಿ ದೇಶದ್ರೋಹಕ್ಕೆ ಬಳಸ್ಕೊಳ್ಳೋಕೆ ಯತ್ನಿಸುತ್ತೆ. ಅವಾಗ ಪತ್ತೆದಾರ 999 ತನ್ನ ಸಹಾಯಕಿ ಬೇಬಿ 888 ಜೊತೆಗೆ ಕೆಲಸನ ಶುರು ಮಾಡ್ತಾನೆ. ಒಂದೊಂದೇ ಸುಳಿವು ಹಿಡಿದು ಸಾಕ್ತಾನೆ. ಅಡ್ಡ ಬಂದವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ದೇಶದ್ರೋಹಿಗಳನ್ನ ಸದೆ ಬಡಿತಾನೆ. ಟಂಕಸಾಲೆಯ ನಿವೃತ್ತ ಅಧಿಕಾರಿಯನ್ನ ಕಾಪಾಡಿ ದೇಶಕ್ಕೆ ಆಗಬಹುದಾಗಿದ್ದ ದೊಡ್ಡ ನಷ್ಟನ ತಪ್ಪಿಸೋ ಕಥೆನೇ ಜೇಡರ ಬಲೆಯ ಕತೆ. ಭಾರತದ ಮೊಟ್ಟ ಮೊದಲ ಬಾಂಡ್ ಚಿತ್ರ ಅನ್ನೋ ಹೆಗ್ಗಳಿಕೆ ಜೇಡರ ಬಲೆದು. ಚಿತ್ರದಲ್ಲಿ ಮೊದಲನೇ ಬಾರಿಗೆ ಕ್ಯಾಬ್ರೆ ನೃತ್ಯವನ್ನ ಅಳವಡಿಸಲಾಗಿತ್ತು. ಈ ಚಿತ್ರದಲ್ಲಿ 4 ಕ್ಯಾಬ್ರೆ ಹಾಡುಗಳು ಇದ್ವು. ಚಿತ್ರ ನಿರ್ಮಾಣದ ಸಂಪೂರ್ಣ ಮೊತ್ತ ಎಷ್ಟು ಗೊತ್ತಾ? 2,75,000 ರೂಪಾಯಿಗಳು ಮಾತ್ರ. ಜಿ ಕೆ ವೆಂಕಟೇಶ್ ಅವರು ಒಂಥರ ವಿಭಿನ್ನ ಶೈಲಿಯಲ್ಲಿ ಸಂಗೀತನ ಸಂಯೋಜನೆ ಮಾಡಿದ್ರು ಈ ಚಿತ್ರಕ್ಕೋಸ್ಕರ. ಬಾಂಡ್ ಪಾತ್ರಧಾರಿಗೆ ಬೇಕಾದ ಉಡುಪುಗಳನ್ನ ಸಿಂಗಾಪುರದಿಂದ ತರಿಸಿದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೋಸ್ಕರ. ಡಾಕ್ಟರ್ ರಾಜ್ಕುಮಾರ್ ಅವರು ವಿಗ್ ಇಲ್ಲದೆ ಕ್ರಾಪ್ ಕಟ್ ಮಾಡಿಸ್ಕೊಂಡು ನಟಿಸಿದ್ದ ಚಿತ್ರ ಅಂತೆ ಇದು. ನೀವು ಆ ರಾಜ್ಕುಮಾರ್ ಅವ್ರನ್ನ ಮುಖನ ನೋಡಿದಾಗ ಇದರಲ್ಲಿ ನಿಜಕ್ಕೂ ಅದು ಕಳಾ ಎಷ್ಟು ಕಳೆಯುತವಾಗಿ ಅಂದರೆ ಎಲ್ಲ ಪಾತ್ರಗಳಿಗೂ ಹೊಂದುವಂತಹ ಆ ಮುಖ ನಿಜಕ್ಕೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಈ ಜೇಡರ ಬಲೆಯಲ್ಲಿ. ಬೆಂಗಳೂರಿನ ಅನೇಕ ಚಿತ್ರಮಂದಿರಗಳಲ್ಲಿ ಜೇಡರ ಬಲೆ ಶತದಿನೋತ್ಸವಗಳನ್ನು ಆಚರಿಸಿತ್ತು. ಚಿತ್ರವನ್ನ ಬರೀ ಮಾಮೂಲಿ ಮಸಾಲೆ ಅಂಶಗಳನ್ನು ಪಕ್ಕಕ್ಕಿಟ್ಟು ಪಕ್ಕಾ ಹಾಲಿವುಡ್ ಮಾದರಿಯಲ್ಲೇ ನಿರೂಪಿಸಿದ್ದು ನಮ್ಮ ಈ ಕನ್ನಡದ ಪ್ರೇಕ್ಷಕರನ್ನ ಸಿಕ್ಕಾಪಟ್ಟೆ ರೋಮಾಂಚನಗೊಳಿಸುತ್ತಂತೆ. ಇದು ಜೇಡರ ಬಲೆಯ ಕತೆ, ಮೊದಲ ಬಾಂಡ್ ಶೈಲಿಯ ಅಥವಾ ಸಾಹಸಮಯ ಚಿತ್ರದ ಕತೆ ಅಂತ ಹೇಳಬಹುದು. ಮತ್ತಷ್ಟು ಈ ತರದ ಕತೆಗಳನ್ನ ನಿಮ್ಗೆ ಹೇಳ್ತೀನಿ. ನೀವು ಕೂಡ ನಮ್ಮ ಜೊತೆಯಲ್ಲಿ ನಿಮ್ಮ ಅನಿಸಿಕೆ ಅನುಭವಗಳನ್ನ ಜೊತೆಗೆ ನಿಮ್ಮ ಇಷ್ಟಾರ್ಥಗಳನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸಿನಿಚಿಟ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಸಾಹಸಮಯ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದೀವಿ. ಶಕುಂತಲಾ ಶಂಕರ್ ಮಂಡ್ಯದಿಂದ ಹೇಗಿದ್ರಿ, ಚೆನ್ನಾಗಿದೆ ಹಾಡುಗಳು ಅಂತ ಹೇಳ್ತಾ ಇದ್ರೆ ಧನ್ಯವಾದಗಳು. ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಸಾಹಸಮಯ ಚಿತ್ರಗಳನ್ನ ನಾವು ಕಾಣಬಹುದು. ಇವತ್ತು ನಾವು ನೆನಪಿಸ್ಕೊಳ್ಳೇಬೇಕಾಗಿರುವಂತದ್ದು

ಕುಳ್ಳ ಏಜೆಂಟ್ 000 ಚಿತ್ರದಲ್ಲಿ ಮೊದಲ ಬಾರಿಗೆ ದ್ವಾರಕೀಶ್ ಅವರು ಕಿಶೋರ್ ಕುಮಾರ್ ಅವರಿಂದ ಆಡಿಸಿದ ಆಡು ಆಟ ಹಾಡು ಹಾಡನ್ನ ಕೇಳಿದ್ರೆ ಖುಷಿಯಾಗತ್ತೆ ಅಂತ ನಳಿನ ಅಶನಕೊಂಡೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಆಫ್ರಿಕಾದಲ್ಲಿ ಶೀಲಾ, ಇದೊಂದು ಅದ್ಭುತವಾದ ಸಿನಿಮಾ, ನನಗೆ ತುಂಬಾ ಇಷ್ಟವಾಗಿರೋ ಸಿನಿಮಾ ಅಂತ ಶಿಶುವಳದಿಂದ ಲೋಕೇಶ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಿಗೇನಹಳ್ಳಿ ಇಂದ ಸಂದೇಶನ ಕಳಿಸಿ, ಗಂಧದಗುಡಿ ಚಿತ್ರದಲ್ಲಿ ಈ ಹಾಡೊಂದರಲ್ಲಿ ಕೋಪಗೊಂಡ ರಾಜ್ ಅವರನ್ನು ಓಲೈಸೋ ಮಗು ತಾನು ಅಪ್ಪ ಇಲ್ಲ ಅಮ್ಮ ಇಲ್ಲದ ತಬ್ಲಿ ಅಂತ ಹಾಡುವಾಗ ಮನ ಕರಗತ್ತೆ. ಮಗುವನ್ನ ಸಂತೈಸುವ ರಾಜ್ ಅವರ ಅಭಿನಯದ ದೃಶ್ಯ ಅಂತೂ ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ಅಂತ ಹೇಳ್ತಾ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಸಾಹಸಮಯ ಚಿತ್ರ ಅಂದ್ರೆ ಯಾವುದು? ನಾಗರಹೊಳೆ ಮತ್ತೆ ಅಂತ ಹೇಳ್ತಾ ಇದಾರೆ. ಓಕೆ ಓಕೆ, ನಾಗರಹೊಳೆ ಬಗ್ಗೆ ಹೇಳಿ ಅಂತ ಹೇಳ್ತಾರೆ ಖಂಡಿತ. ವಿಷ್ಣು ವಿಜಯ್ ಚಿತ್ರ ಕೂಡ ಒಳ್ಳೆ ಸಾಹಸಮಯ ಚಿತ್ರ ಅಂತ ಹೇಳ್ತಿದ್ರೆ. ಗೋವಾದಲ್ಲಿ CID ಹೇಳ್ದವರು ಯಾರು, ನಿಮ್ಮ ಹೆಸರನ್ನು ಕಳಿಸ್ರಿ. ವಿಜಯಲಕ್ಷ್ಮಿ ಬೀರೂರಿಂದ, ಗೋವಾದಲ್ಲಿ CID 999, ಕುಲ ಏಜೆಂಟ್ 000, ಇವೆಲ್ಲ ಬಾಂಡ್ ಚಿತ್ರಗಳು ನೆನಪಿಸ್ಕೊಳ್ಬೇಕು ಅಂತ ಸುಧಾ ಬುದಿಹಾಳದಿಂದ ಸಂದೇಶನ ಕಳಿಸಿದ್ದಾರೆ. ನಾಗರತ್ನ ರಾಜಾಜಿನಗರದಿಂದ, ಟೈಗರ್ ಪ್ರಭಾಕರ್ ಅವರನ್ನ ಫೈಟ್ ಸೀನ್ ಮರೆಯಕ್ಕೆ ಸಾಧ್ಯ ಇಲ್ಲ, ಚಲ್ಲಿದ ರಕ್ತ ಚಿತ್ರ ನೋಡಿದ್ರೆ ಮೈ ಜುಮ್ ಅನ್ಸತ್ತೆ ಅಂತ ಹೇಳ್ತಿದ್ರೆ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಹಾಡುಗಳು ಮಾತುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಕಿಶನ್ ರೋಷನ್. ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಲಾಕಪ್ ಡೆತ್ ಸಾಹಸಮಯ ಚಿತ್ರಗಳು ನಮ್ಗೆ ಇಷ್ಟ ಅಂತ. ವೈವರ್ಸ್ ಕಾಲೋನಿಯಿಂದ ನವೀನ್ ಕಾವ್ಯ ಸಂದೇಶನ ಕಳಿಸಿದ್ದಾರೆ. ಶ್ರಾವಣ ಬಂತು ಸಿನಿಮಾ ಕೂಡ ಚೆನ್ನಾಗಿದೆ ಅಂತ ರೂಪಾ ಲಕ್ಷ್ಮೀಕಾಂತ್ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. ನಾಗರಹೊಳೆ, ಹೌದು ನಾಗರಹೊಳೆ ಕೂಡ ಒಂದು ಅದ್ಭುತವಾದ ಸಾಹಸಮಯ ಚಿತ್ರ, ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳಿದ್ರು. ನಿಷ್ಠಾವಂತ ದಕ್ಷ ಅಧಿಕಾರಿ ಕುಮಾರನ್ನ ದುಷ್ಟರು ಅಪಹರಿಸಿ ಹೊರಪ್ರಪಂಚಕ್ಕೆ ಕುಮಾರ್ ಸತ್ತೇ ಹೋದ ಅಂತ ಸುದ್ದಿ ಮಾಡಿ ತಮ್ಮಲ್ಲೇ ಇಟ್ಕೊಳ್ತಾರೆ. ಕುಮಾರ್ ಹೆಂಡತಿ ಮಧು ಇದನ್ನ ನಂಬಿ ವಿಧವೆ ಪಟ್ಟ ಕಟ್ಕೊಳ್ತಾಳೆ. ವರ್ಷಗಳು ಉರುಳುತ್ತೆ, ಕೊನೆಗೆ ಅದು ಹೆಂಗೋ ಆಗಿ ಅವರಿಬ್ರು ಜೊತೆಯಾಗಿ, ಗೊತ್ತಿಲ್ಲದೇನೆ ಅವರಿಬ್ರು ಜೊತೆ ಆಗ್ತಾರೆ ಮಧು ಮತ್ತೆ ಕುಮಾರ್ ಇಬ್ರು. ಕೊನೆಗೆ ಅವರ ಮಕ್ಕಳು ಕಾಡಲ್ಲಿ ಕಳೆದೋಗ್ಬಿಡ್ತಾರೆ, ಕಳೆದೋದ ಮಕ್ಕಳನ್ನು ಕೊನೆಯಲ್ಲಿ ಒಟ್ಟಿಗೆ ಸಿಗ್ತಾರೆ. ಇದು ನಾಗರಹೊಳೆ ಚಿತ್ರದ ಸಿನಿಮಾದ ಕತೆ. ಬಿಡುಗಡೆಯಾಗಿದ್ದು 1977 ವಿಷ್ಣುವರ್ಧನ್, ಭಾರತಿ, ಅಂಬರೀಶ್, ಶಿವರಾಮ್, ಬಿಬಿ ಇಂದ್ರ ಇವರೆಲ್ಲರೂ ಈ ಚಿತ್ರದಲ್ಲಿ ಇದ್ರು. ನಿರ್ದೇಶನ ಮಾಡಿದವರು ಆಸ್ ಯೂಶುವಲ್ ರಾಜೇಂದ್ರ ಸಿಂಗ್ ಬಾಬು ಅವರು. ಚಿತ್ರದಲ್ಲಿ ನಾಯಕ ನಾಯಕಿಯಾಗಿದ್ದ ವಿಷ್ಣುವರ್ಧನ್, ಭಾರತಿ ಈ ನೋಟಕ್ಕೆ ಮೈ ಮಾಟಕ್ಕೆ ಹಾಡನ್ನ ತಾವೇ ಹಾಡಿ ಸಾಕಷ್ಟು ಸುದ್ದಿಯನ್ನ ಮಾಡಿದ್ರು. ಈ ಚಿತ್ರದಲ್ಲಿ ಇದು ವಿಶೇಷ. ನಾಗರಹೊಳೆ ಅಭಯಾರಣ್ಯವನ್ನ ತುಂಬಾ ಚೆನ್ನಾಗಿ ರೋಮಾಂಚಕವಾಗಿ ತೋರಿಸಿದ ಚಿತ್ರ ನಾಗರಹೊಳೆ ಚಿತ್ರ. ನಾಗರಹೊಳೆ ಚಿತ್ರ ಕೂಡ ಅತ್ಯಂತ ವಿಭಿನ್ನವಾದ ಬಾಂಡ್ ಶೈಲಿಯ ಅಥವಾ ಏನ್ ಹೇಳಬಹುದು, ಸಾಹಸಮಯ ಚಿತ್ರ ಅಂತಾನೆ ಹೇಳಬಹುದು. ನಿಮಗೂ ಕೂಡ ಒಂದಷ್ಟು ಸಾಹಸಮಯ ಚಿತ್ರಗಳ ಬಗ್ಗೆ ಗೊತ್ತಿದೆ ಅನ್ನೋದಾದ್ರೆ ನಮಗೆ ಸಂದೇಶನ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಕನ್ನಡದ ಸಾಹಸಮಯ ಚಿತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ವಿಜಯ್ ವಿಷ್ಣು ವಿಜಯ್ ಚಿತ್ರ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ, ಮತ್ತೆ ಎಸ್ ಪಿ ಸಾಂಗ್ಲಿಯಾನ ಪುಟಾಣಿ ಏಜೆಂಟ್ 123 ಮರೆಯೋ ಹಾಗೆ ಇಲ್ಲ ಅಂತ ಅನುಷಾ ಸಂದೇಶ ಕಳಿಸಿ ನೆನಪಿಸ್ಕೊಳ್ತಾ ಇದ್ದಾರೆ. ಮೃಗಾಲಯ ಚಿತ್ರದಲ್ಲಿ ಪ್ರಾಣಿಗಳನ್ನ ಬಳಸಿಕೊಂಡು ಒಂದು ಅದ್ಭುತವಾದ ಮತ್ತೆ ಸಾಹಸಮಯವಾದ ಚಿತ್ರವನ್ನ ನಿರ್ಮಿಸಿದ್ದಾರೆ ಅಂತ ಗಿರೀಶ್ ಸೋಮವಾರಪೇಟೆ ಕೊಡಗುವಿಂದ ಸಂದೇಶನ ಕಳಿಸಿ ಹೇಳ್ತಿದ್ರೆ, ಚಂದದ ಹಾಡುಗಳನ್ನ ಕೇಳಿ ಖುಷಿಯಾಗ್ತಾ ಇದೆ, ಧನ್ಯವಾದಗಳು ಅಂತ ಪರಶುರಾಮ್ ಅವರು ಸಂದೇಶನ ಕಳಿಸಿ ಮೃಗಾಲಯ ಚಿತ್ರವನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಸೊ ಹೀಗೆ ಸಾಹಸಮಯ ಚಿತ್ರಗಳನ್ನ ನೆನಪಿಸ್ಕೊಳ್ಬೇಕಾದ್ರೆ ನಾವು ಅಂಬರೀಷ್ ಅವರ ಅಂಥ ಚಿತ್ರವನ್ನ ಕೂಡ ನೆನಪಿಸ್ಕೊಳ್ಳೇಬೇಕು. ಅದ್ಭುತವಾದ ಸಾಹಸಮಯ ಚಿತ್ರ ಬಿಡುಗಡೆಯಾಗಿದ್ದು 1981 ನಿರ್ದೇಶನ ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರು. ತರಗಣದಲ್ಲಿ ಇದ್ದಿದ್ದು ಅಂಬರೀಷ್, ಲಕ್ಷ್ಮಿ, ಜಯಮಾಲಾ, ಸುಂದರ್ ಕೃಷ್ಣ ಅರಸ್, ವಜ್ರಮುನಿ ಇವರೆಲ್ಲರೂ ಇದ್ರು. ಚಿತ್ರದ ನಾಯಕ ಒಬ್ಬ ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿ, ಅವನನ್ನ ನೋಡಿದ ಹಿರಿಯ ಪೊಲೀಸ್ ಅಧಿಕಾರಿಗೆ ಕುಖ್ಯಾತ ಕನ್ವರ್ ಲಾಲ್ ನೆನಪಾಗ್ತಾನೆ. ಕಾರಣ ಇಬ್ರು ಹೋಲಿಕೆಯಲ್ಲಿ ಒಂದೇ ತರ ಇರ್ತಾರೆ ಅಂತ. ಆಗ ಪೊಲೀಸ್ ಕಮಿಷನರ್ಗೆ ಕನ್ವರ್ ಲಾಲ್ ವೇಷನ ತೊಡಿಸಿ ಪೊಲೀಸ್ ಅಧಿಕಾರಿಗೆ ಕನ್ವರ್ ಲಾಲ್ ವೇಷನ ತೊಡಿಸಿ ದುಷ್ಟರನ್ನ ಬಗ್ಬಡಿಯೋ ಉಪಾಯನ ಮಾಡ್ತಾರೆ. ಹೀಗೆ ಸಾಗತ್ತೆ ಈ ಸಿನಿಮಾದ ಚಿತ್ರ. ಈ ಚಿತ್ರ ಅಂದ್ರೆ ಸಿನಿಮಾ ಪರಭಾಷೆಗೂ ರಿಮೇಕ್ ಆಗಿತ್ತಷ್ಟೇ ಅಲ್ಲದೆ ಕನ್ನಡದಲ್ಲಿ ಹೊಸ ಟ್ರೆಂಡ್ ಅನ್ನ ಹುಟ್ಟಾಕ್ತು. ನಟ ಅಂಬರೀಷ್ ಅವರಿಗೆ ಅತ್ಯುತ್ತಮ ಚಿತ್ರನಟ ರಾಜ್ಯ ಪ್ರಶಸ್ತಿಯನ್ನ ತಂದುಕೊಟ್ಟ ಚಿತ್ರ ಅಂತಾನೆ ಹೇಳಬಹುದು. ಅಂತ ನೆನಪಿಸ್ಕೊಂಡಾಗ ನಾವು ಅಂಬರೀಷ್ ಅವರ ಎಷ್ಟೋ ಡೈಲಾಗ್ಗಳು ಕೂಡ ನೆನಪಾಗತ್ತೆ. ಅವತ್ತಿನ ರಾಜಕೀಯ ಪರಿಸ್ಥಿತಿ ಯಥಾವತ್ತು ಚಿತ್ರಣ ಎದ್ದಿದ್ರಿಂದ ರಾಜಕೀಯ ವ್ಯಕ್ತಿಗಳ ಕೆಂಗಣ್ಣಿಗೆ ಗುರಿಯಾಗಿ ಬಿಡುಗಡೆಯಾದ ಮೇಲೆ ನಿಷೇಧಿಸಲು ಕೂಡ ಪಟ್ಟ ಚಿತ್ರ ಅಂತ. ಅದಾದ್ಮೇಲೆ ನ್ಯಾಯಾಲಯದ ಮೆಟ್ಟಿಲನ್ನ ಏರಿ ಅಲ್ಲಿ ಗೆದ್ದು ಮತ್ತೆ ಬಿಡುಗಡೆಯಾಗಿ ಭರ್ಜರಿ ಯಶಸ್ಸನ್ನ ಕಂಡ ಚಿತ್ರ ಅಂತ. ಈ ಚಿತ್ರದಲ್ಲಿ ಬರುವ ಹೊಡೆದಾಟದ ದೃಶ್ಯಗಳಲ್ಲಿ ಬರುವ ರಕ್ತಕ್ಕೋಸ್ಕರ ನಿಜವಾದ ರಕ್ತವನ್ನೇ ಬಳಸಿದ್ರಂತೆ ಅವಾಗಿನ ಕಾಲದಲ್ಲಿ. ಇದು ಅಂತ ಚಿತ್ರದ ಕತೆ. ಮತ್ತಷ್ಟು ಸಿನಿಮಾಗಳ ಅನ್ನ ನೆನಪಿಸ್ಕೊಳ್ತೀವಿ ಇವತ್ತಿನ ನಮ್ಮ ಈ ಸಾಹಸಮಯ ಚಿತ್ರಗಳ ಈ ಸಾಲಿನಲ್ಲಿ. ನಿಮಗೂ ಕೂಡ ನೆನಪಾಗಿದೆ ಅಂದ್ರೆ ನಮಗೆ ಸಂದೇಶನ ಕಳಿಸಿ 9480901013904809903 ಕೇಳ್ತಾ ಇರಿ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಇವತ್ತಿನ ಸುದ್ದಿಚಿತ್ರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋದು ಕನ್ನಡದ ಸಾಹಸಮಯ ಚಿತ್ರಗಳ ಬಗ್ಗೆ. ಸಾಹಸಮಯ ಚಿತ್ರಗಳ ಬಗ್ಗೆ ಮಾತಾಡುವಾಗ ಸಾಕಷ್ಟು ಜನ ನಿಮ್ ಸಂದೇಶನ ಕಳ್ಸಿದೀರಾ. ಗುಡ್ ಮಾರ್ನಿಂಗ್, ವಿಜಯಪುರದಿಂದ ಜಗದೀಶ್ ಅವರು ಸಂದೇಶನ ಕಳಿಸಿ ಹಾಡುಗಳು ಚೆನ್ನಾಗಿದೆ, ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಹಸಮಯ ಚಿತ್ರಗಳು ಇಷ್ಟ ಅಂತ ಹೇಳಿದ್ದಾರೆ. ಧನ್ಯವಾದಗಳು ನಿಮಗೆ. ಎಸ್ ಪಿ ಸಾಂಗ್ಲಿಯಾನ ಚಿತ್ರ ಮನೋಜ್ಞವಾದ ಅಭಿನಯವನ್ನ ಶಂಕರ್ ನಾಗ್ ಅವರು ನೀಡಿದರೆ, ಸಿಂಹದ ಮರಿಸೈನ್ಯ ಇವೆಲ್ಲವೂ ಸಾಹಸಮಯ ಚಿತ್ರಗಳೇ ಅಲ್ವಾ ಅಂತ ಕೇಳಿದರೆ ರಮ್ಯಾ ಅರ್ಶನಕೊಂಡೆಯಿಂದ ಖಂಡಿತವಾಗ್ಲೂ ಹೌದು. ನಮ್ಮ ಚಿತ್ರರಂಗದ ದಿಗ್ಗಜರು, ಆಗಲೇ ಇಡೀ ಭಾರತ ಚಿತ್ರರಂಗ ನಮ್ಮತ್ತ ತಿರುಗಿ ನೋಡುವಂತ ಪ್ರಥಮಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅಲ್ಲದೆ ಬಾಂಡ್ ಸಿನಿಮಾಗಳು ನಮ್ಮಲ್ಲೇ ಮೊದಲು ತಯಾರಾಗಿದ್ದು ಅಂತ ಎಲ್ಲಾ ಚಿತ್ರಗಳಿಗೂ ನಮ್ಗೆ ಖುಷಿ ಕೊಡುತ್ತೆ ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ಇಂದ ಸಂದೇಶನ ಕಳಿಸಿ ಹೇಳ್ತಾ ಇದಾರೆ. AK-47 ಕದಂಬ ಬರೆದ್ರೆ ಹೇಗೆ ಅಂತ ಅನುಷಾ ನೆನಪಿಸ್ಕೊಳ್ತಾ ಇದಾರೆ. ಸೊ ಈ ಚಿತ್ರಗಳ ಸಾಲಿನಲ್ಲಿ ಮತ್ತೊಂದು ಸಿನಿಮಾ ನಾವು ನೆನಪಿಸ್ಕೊಳ್ಳೇಬೇಕಾಗಿರೋದು ಅಂದ್ರೆ ಮುತ್ತಿನ ಹಾರ 1990. ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಿದಂತಹ ಚಿತ್ರ. ವಿಷ್ಣುವರ್ಧನ್, ಸುಹಾಸಿನಿ, KS ಅಶ್ವಥ್, ಮಾಸ್ಟರ್ ಆನಂದ್, ಕಾವ್ಯ ಇವರೆಲ್ಲರೂ ಅಭಿನಯಿಸಿದಂತಹ ಚಿತ್ರ. ಸಾಹಸಮಯ ಅಥವಾ ಯುದ್ಧದ ಚಿತ್ರ ಅಂತ ಕೂಡ ಹೇಳಬಹುದು. 1990 ಅತ್ಯುತ್ತಮ ಪ್ರಾದೇಶಿಕ ಭಾಷಾ ಚಲನಚಿತ್ರಕ್ಕೋಸ್ಕರ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದ ಚಿತ್ರ ಮುತ್ತಿನ ಹಾರ. 1990 ಬಂದ ಕನ್ನಡ ಚಿತ್ರಗಳಲ್ಲಿ ಅತ್ಯಂತ ವೆಚ್ಚದ ಸಿನಿಮಾ ಅಂತಲೇ ಹೆಸರಾದ ಮುತ್ತಿನ ಹಾರ ವಿಮರ್ಶಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೀತಾದ್ರೂ ಗಲ್ಲಾಪಟ್ಟಿಗೆಯಲ್ಲಿ ಅಷ್ಟೊಂದು ಯಶಸ್ಸನ್ನೇನು ಕಾಣಲಿಲ್ವಂತೆ. ಸೊ ಮುತ್ತಿನ ಹಾರ ಚಿತ್ರನ ನೆನಪಿಸ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ನಿಮಗೂ ಕೂಡ ಇನ್ನಷ್ಟು ಈ ಹಾಡುಗಳು ನೆನಪಾಗಿದೆ, ಸಿನಿಮಾಗಳು ನೆನಪಾಗಿದೆ ಅಂದರೆ ನೀವು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ. ಈಗಾಗಲೇ ಸಮಯ ಆಗಿದೆ, ಸಮಯ 10:52 ಈ 10:52 ನಿಮ್ಮ ಹಾಡುಗಳು ನೀವು ಕೇಳಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನವಿಲ್ಲು 101.3.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ವೆರಿ ಗುಡ್ ಮಾರ್ನಿಂಗ್, ಕೇಳಿಸ್ಕೊತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನಬೆಲೋ 101.3 MHz ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 11:42. ನಾವಿದ್ದೀವಿ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ ತುಂಬಾನೇ ಸ್ಪೆಷಲ್ ಆಗಿದೆ. ಯಾಕಂತ ಹೇಳಿದ್ರೆ, ಆಫ್ಟರ್ ಎ ವೆರಿ ವೆರಿ ವೆರಿ ಲಾಂಗ್ ಟೈಮ್ ನಾನು ನಿಮ್ಮನ್ನ ಮೀಟ್ ಮಾಡ್ತಾ ಇದ್ದೀನಿ. ಬಹಳಷ್ಟು ದಿನದಿಂದ ಎಲ್ಲರನ್ನೂ ತುಂಬಾನೇ ಮಿಸ್ ಮಾಡ್ಕೋತಾ ಇದೆ ನಮ್ಮ ಕೇಳುಗ ಬಳಗನ. ಸೊ ಇವತ್ತು ನನಗೆ ಬಹಳನೇ ಖುಷಿ ಆಗ್ತಾ ಇದೆ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ, ಹಾಗೆಯೇ ನಿಮ್ಮ ಕೋರಿಕೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೇ ಬಿಡೋಣ. ಹಾಗೇ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡದೇ ಇದ್ರೆ ಹೇಗಿರುತ್ತೆ? ಸೊ ಮಾತಾಡಿದ್ರೆ ಚಂದ ಅಲ್ವಾ? ಸೊ ಒಂಚೂರು ಇನ್ಫಾರ್ಮೇಷನ್ ಜೊತೆ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೇ ಬಿಡೋಣ, ತಡ ಮಾಡೋದು ಬೇಡ. ಸೊ ಇವತ್ತಿನ ನಮ್ಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಿಂದಿ ಚಿತ್ರರಂಗ ಆರಂಭ ಆಗಿದೆ ಒಂದು ರೀತಿ.

ಇಂದಿ ಅಂತಲ್ಲ ಎಲ್ಲಾ ಚಿತ್ರರಂಗ ಪ್ರಾರಂಭ ಆಗಿದೆ ಒಂದ್ ರೀತಿ ಕಪ್ಪು ಬೆಳಕಿನಿಂದ ಅಂತಾನೆ ಹೇಳಬಹುದು. ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಗಳ ಎರಾದಲ್ಲಿ ಬಿಡುಗಡೆ ಆಗ್ತಿದ್ದಂತಹ ಸಿನಿಮಾಗಳು ಅದೆಷ್ಟು ಮನಮುಟ್ಟು ಅಂತಿರ್ತಿತ್ತು ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಎಷ್ಟೋ ಜನಕ್ಕೆ ಅಚ್ಚಳಿಯದ ನೆನಪಾಗಿ ಉಳಿದು ಬಿಟ್ಟಿರುತ್ತೆ. ಸೊ ಅಂತಹ ನೆನಪು ನಿಮ್ಮ ಜೊತೆ ಇದ್ದರೆ ಖಂಡಿತವಾಗ್ಲೂ ನಮ್ಮ ಜೊತೆ ಹಂಚ್ಕೋಬಹುದು. ನಿಮ್ಮ ಮೆಸೇಜ್ಗಳನ್ನು ಓದೋದಕ್ಕೆ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಸೊ ಇವತ್ತಿನ ಕಪ್ಪು ಬಿಳುಪು ಸಿನಿಮಾಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಕಪ್ಪು ಬಿಳುಪು ಸಿನಿಮಾ ಯಾಕೆ ಬಂತು? ಕಲರ್ಫುಲ್ ಸಿನಿಮಾನೇ ಬರ್ಬೋದಿತ್ತಲ್ಲ ಅಂತ ಕೇಳಬಹುದು ನೀವು. ಯಾಕಂತ ಹೇಳಿದ್ರೆ ಅಂದಿನ ಕಾಲದಲ್ಲಿ ಟೆಕ್ನಿಕಲಿ ಅಂದರೆ ತಾಂತ್ರಿಕ ಸೌಲಭ್ಯಗಳ ಕೊರತೆ ಜಾಸ್ತಿ ಇತ್ತಂತೆ. ಸೊ ಹಾಗಾಗಿ ಬಣ್ಣದ ಚಿತ್ರಗಳನ್ನು ಚಿತ್ರೀಕರಣ ಮಾಡಬೇಕು ಅಂತ ಹೇಳಿದ್ರೆ ಬಜೆಟ್ಟು ತುಂಬಾ ಓವರ್ಲೋಡೆಡ್ ಆಗ್ತಾ ಇತ್ತು. ಈ ರೀಸನ್ನಿಂದಾಗಿ ಕಪ್ಪು ಬಿಳುಪಿನ ಸಿನಿಮಾಗಳು ಆರಂಭ ಆಯಿತು ಅಂತ ಹೇಳಬಹುದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮ ಸಂದೇಶಗಳು ನಮಗೆ ತಲುಪಬೇಕು ಅಂತ ಹೇಳಿದ್ರೆ ನಮ್ಮ ಸಂಖ್ಯೆ 9484901013 ಮತ್ತೊಮ್ಮೆ ನಂಬರನ್ನು ಹೇಳ್ತಾ ಇದ್ದೀನಿ, 9484901013. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡೋಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ನಿಮಗಾಗಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಮಾಹಿತಿ ಹಂಚ್ಕೊಳ್ಳೋದು ಮಾತ್ರ ಮರಿಬೇಡಿ.

ಈ ರೀತಿ ಹಾಡುಗಳು ನಮ್ಮ FM ರೇನ್ಬೋದಲ್ಲಿ ಮಾತ್ರ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೊಳ್ಳೆಯ ಹಳೆಯ ಹಾಡುಗಳ ಕಲೆಕ್ಷನ್ ನಮ್ಮ FM ರೇನ್ಬೋದಲ್ಲಿ ಮಾತ್ರ ನೀವು ಕೇಳೋಕೆ ಸಾಧ್ಯ. ಸೊ ಇವತ್ತಿನ ಹಾಡುಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ, ಸೊ ಇಂದಿನ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆಯೇ ಸಾಕಷ್ಟು ಜನ ನಮ್ಮ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಮತ್ತೊಬ್ಬರು ಹಿಂದಿಯಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಅದು ಓದೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇಲ್ಲ. ಸೊ ಇಂಗ್ಲೀಷ್ನಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿ ಹಾಡನ್ನು ಹಾಕಿದ್ರೆ ಖಂಡಿತವಾಗ್ಲೂ ಪ್ರಸಾರ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆಯೇ ದಿಲೀಪ್ ಕಲ್ಯಾಣ್ಕರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್, ಹಾಡುಗಳು ಸೂಪರ್, ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಸಂದೇಶವನ್ನು ಕಳಿಸಿರುವಂತಹವರು ಇವರ ಹೆಸರನ್ನು ಹಾಕೋದಕ್ಕೆ ಓಕೆ ಓಕೆ ದಿಲೀಪ್ ಗೌಡ ಅಂತ ಹೇಳಿಬಿಟ್ಟು ತುಂಬ ಲಾಸ್ಟಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಅಭಿನೇತ್ರಿ ಚಿತ್ರದ ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಮಂಜೇಶ್ವರ ಕಾಸರಗೋಡಿನಿಂದ. NR ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನನ್ನಿಷ್ಟದ ಹಾಡು ಇವತ್ತು ನೀವು ಪ್ರಸಾರ ಮಾಡಲಿಲ್ಲ ಅಂದರೆ ಮತ್ತೆ ನಾನು ಯಾವತ್ತೂ ಹಾಡಿಗೆ ಮನವಿ ಮಾಡೋದಿಲ್ಲ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ಸಚ್ಚಿದಾನಂದ ಅವರು ಸಂಜಯ್ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಆರಾಧನಾ ಚಿತ್ರದ ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಜನರ ಹೆಸರು ಹಾಡುಗಳ ಲೀಸ್ಟು ಬರ್ತಾನೆ ಇದೆ. ಕಿಶನ್ ರೋಷನ್, ಶುಭರಣಿ, ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಫಸ್ಟು ಹಾಡನ್ನು ಹಾಕಿ ಆಮೇಲೆ ಕೊನೆಯಲ್ಲಿ ಹೆಸರನ್ನು ಬರೀತಾರೆ. ಸೊ ಹಾಡಿಗೆ ಎಷ್ಟು ಪ್ರಿಫರೆನ್ಸ್ ಇದೆ ಅಂತ ಹೇಳಿ ನೋಡ್ತಾ ಹೋಗ್ಬೋದು. ಮಂಜುನಾಥ್ ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಧನ್ಯವಾದ. ಇನ್ನೂ ಸಾಕಷ್ಟು ಸಂದೇಶ ಓದೋದಿದೆ, ಖಂಡಿತವಾಗ್ಲೂ ಓದ್ತೀನಿ. ಅದಾದ ನಂತರ ನಾನು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳ ಎರಾ ಬಗ್ಗೆ ಮಾತಾಡ್ತಾ ಇದ್ದೆ. ಯಾಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ

ಸಿನಿಮಾಗಳು ಫಸ್ಟ್ಗೆ ಬಂತು, ಕಲರ್ ಚಿತ್ರಗಳು ಯಾಕೆ ಬರಲಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದರೆ, ಮೊದಲೇ ಹೇಳಿದಾಗೆ ತಾಂತ್ರಿಕ ಸೌಲಭ್ಯಗಳ ಕೊರತೆ ಇದ್ದಿದ್ದರಿಂದ, ಬಣ್ಣದ ಚಿತ್ರೀಕರಣಕ್ಕೆ ಹೆಚ್ಚಿನ ವೆಚ್ಚ ಆಗ್ತಿದ್ದರಿಂದಾಗಿ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳ ಎರ ಸ್ಟಾರ್ಟ್ ಆಯಿತು. 1930ರಿಂದ 1960ರವರೆಗೂ ಕೂಡ ಬಹುತೇಕ ಎಲ್ಲ ಬಾಲಿವುಡ್ನ ಸಿನಿಮಾಗಳು ಕಪ್ಪು ಬಿಳುಪಿನ ಸಿನಿಮಾನೇ ಆಗಿತ್ತಂತೆ. 1947ರಿಂದ 1960ರ ದಶಕದ ಆರಂಭದವರೆಗಿನ ಅವಧಿಯನ್ನು ಹಿಂದಿ ಸಿನಿಮಾಗಳ ಅಂದರೆ ಬಾಲಿವುಡ್ ಸಿನಿಮಾಗಳ ಸುವರ್ಣ ಯುಗ ಅಂತಲೇ ಕರೀಬಹುದು. ಯಾಕೆ ಏನು, ಮುಂದೆ ಕಥೆಯನ್ನು ಹೇಳ್ತಾ ಸಾಕ್ತೀನಿ. ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಕೋರಿಕೆಯ ಮೇರೆಗೆ ಈ ಗೀತೆಗಳು ನಿಮಗಾಗಿ ಕೇಳಿ ಆನಂದಿಸಿ. ಟ್ಯೂನ್ ಮಾಡಿ FM ರೈನ್ಬೋ ಕನ್ನಡ ಕಾಮನಬಿಲ್ 101.3 MHz ಮ್ಯೂಸಿಕಲ್ ಇಯರ್ಸ್.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಎಸ್, ಎಂತಹ ಅದ್ಭುತವಾದಂತಹ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಹೋಗ್ತಾ ಇದ್ದೀವಿ. ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಎಸ್, ನಾವು ಹಿಂದಿಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಯರಾದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಮಾಜಿಕ ಸಂಸ್ಥೆ, ಪ್ರೀತಿ, ತ್ಯಾಗ, ಮಾನವೀಯತೆ ಮೌಲ್ಯಗಳನ್ನು ಆಧರಿಸಿದ ಕತೆಗಳು ಮಾತ್ರ ಅಂದಿನ ಕಾಲಘಟ್ಟದಲ್ಲಿ ಸಿನಿಮಾ ಆಗ್ತಾ ಇತ್ತಂತೆ. ಹೌದು, ಸಂಗೀತಕ್ಕೆ ವಿಶೇಷವಾದಂತಹ ಮಹತ್ವ ಇತ್ತು. ಆ ಕಾಲದಲ್ಲಿ ಅನೇಕ ಅಮರವಾದಂತಹ ಗೀತೆಗಳು ಮೂಡಿಬಂದಿತು. ಬೆಳಕು, ನೆರಳಿನ ಬಳಕೆಯಿಂದ ಭಾವನಾತ್ಮಕವಾದಂತಹ ದೃಶ್ಯಗಳನ್ನು ಅದ್ಭುತವಾಗಿ ಬೆಳ್ಳಿ ಪರದೆಯ ಮೇಲೆ ಮೂಡಿಸಲಾಗ್ತಾ ಇತ್ತಂತೆ. ಇದೇ ಕಾರಣದಿಂದಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಇಂದಿಗೂ ಎವರ್ ಗ್ರೀನ್ ಸಿನಿಮಾಗಳು, ಎವರ್ ಗ್ರೀನ್ ಹಾಡುಗಳಾಗಿ ಉಳಿದಿರೋದಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಅಂದಿನ ಪ್ರಸಿದ್ಧವಾದಂಥ ನಿರ್ದೇಶಕರುಗಳಾದಂತಹ ಗುರುದತ್ ಆಗಿರ್ಬೋದು, ಹಾಗೆಯೇ ಬಿಮಲ್ ರಾಯ್, ರಾಜ್ ಕಪೂರ್, ಮೆಹಬೂಬ್ ಖಾನ್, ಹೀಗೆಯೇ ಸಾಕಷ್ಟು ನಿರ್ದೇಶಕರು ಒಳ್ಳೊಳ್ಳೆಯ ಸಿನಿಮಾಗಳನ್ನು ನೀಡ್ತಾ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅಂತಲೇ ಹೇಳಬಹುದು. ಸೊ ಅವರ ಗೀತೆಗಳನ್ನು ಆಲಿಸ್ತಾ ಕಪ್ಪು ಬಳಪು ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಸಾಗೋಣ. ಹಾಗೆಯೇ ಸಂದೇಶಗಳು ಕೂಡ ಹರಿದು ಬರ್ತಾ ಇದೆ. ಸಖತ್ ಒಳ್ಳೆ ಸಾಂಗ್ಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬನೇ ಖುಷಿ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದವರು ಹೆಸರನ್ನು ಹಾಕೋದನ್ನು ಮರೆತು ಬಿಟ್ಟಿದ್ದಾರೆ. ಇಲ್ಲಿ ಪರವಾಗಿಲ್ಲ. ರಾಜೇಂದ್ರ ಅವರು ಬನಶಂಕರಿಯಿಂದ, ಸುಧಾಮೂರ್ತಿ ಅವರು ಕೆಹಳ್ಳಿ ಬೆಂಗಳೂರಿನಿಂದ, ಹಾಗೇನೆ ಸಂದೇಶವನ್ನು ಕಳಿಸಿರುವಂಥವರು ಹೆಸರು ಹಾಕಿಲ್ಲ, ಹಾಡನ್ನು ಮಾತ್ರ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಹೆಸರನ್ನು ಕಳಿಸಿಕೊಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು. ಮತ್ತು ಅನಂತಕುಮಾರ್ ಅರಸು ಅವರು ಕಡಬ ಗುಬಿ ತಾಲೂಕಿಂದ ತುಮಕೂರು ನಮ್ಮೂರವರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಮ್ಮೂರವ್ರು ಮಾತ್ರ ಓದ್ತೀರಾ ಅಂತ ಅನ್ನೋ ಹಾಗೆ ಇಲ್ಲ. ಸೊ ಎಲ್ಲರ ಹೆಸರುಗಳನ್ನು ಖಂಡಿತವಾಗ್ಲೂ ಓದ್ತಾ ಇದ್ದೀನಿ. ಜಮಖಂಡಿಯಿಂದ ಗುಡ್ ಮಾರ್ನಿಂಗ್ ಮೇಡಮ್, ಹಾಡುಗಳು ಸೂಪರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೂಡ ಹೆಸರನ್ನು ಹಾಕಿಲ್ಲ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ, ನಿಮ್ಮೆಲ್ಲರ ಹಾಡುಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ನಮಸ್ತೆ ಮೇಡಮ್, ಈ ದಿನ ಪ್ರಸಾರ ಮಾಡ್ತಿರುವ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ ಅಂತ ಹೇಳಿ ತೀರ್ಥಪ್ರಸಾದ್ ದೊಡ್ಡ ಮೇಟಿ ಕುರ್ಕೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನು ಮತ್ತೊಮ್ಮೆ ಓದುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇನ್ನೂ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ಹಾಗೆಯೇ ನಿಮ್ಮ ನೆನಪಿನಲ್ಲಿ ಉಳಿದಿದ್ದಂತಹ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಯಾವುದಾದ್ರೂ ಇದ್ದರೆ, ಅದರ ಅನುಭವ ಇದ್ದರೆ, ನೀವು ಕೂಡ ನಮ್ಮ ಜೊತೆ ಹಂಚ್ಕೋಬೋದು. ಬರೀ ಸಂದೇಶದಲ್ಲಿ ಮಾತ್ರ ಅಲ್ಲ, ಕರೆ ಕೂಡ ಮಾಡಬಹುದು. ನೀವು ಕರೆಯನ್ನು ಮಾಡಬೇಕಾಗಿರೋ ಸಂಖ್ಯೆ 08022281206 ಈ ಸಂಖ್ಯೆಗೆ ಕರೆಯನ್ನ ಮಾಡಬಹುದು. ಹಾಗೆಯೇ ವಾಟ್ಸಪ್ ಮಾಡಬೇಕು ಅಂತ ಹೇಳಿದ್ರೆ 9480901013 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ಹಸೋ ಮನ್ ಬೋಲೋ

ಎಸ್, ನಾವು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ, ಒಳ್ಳೊಳ್ಳೆ ಹಾಡುಗಳ ಪ್ರಸಾರ ಆಗ್ತಾ ಇದೆ. ನನಗಂತೂ ಬಹಳನೇ ಖುಷಿ ಆಯಿತು. ಎಫ್ ಎಂ ರೇನ್ಬೋ ಕೇಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ, ಇಂಥ ಹಾಡುಗಳನ್ನ ಕೇಳಿಸಿಗೋದು ಕೇವಲ ನಿಮ್ಮ ಎಫ್ ಎಂ ರೇನ್ಬೋದಲ್ಲಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಹೀಗೆ ನಾವು ನಿಮ್ಮ ಕಾರ್ಯಕ್ರಮವನ್ನ ಆಲಿಸ್ತಾ ಇರ್ತೀವಿ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋಂಥವರು ಸುಗಂಧ ಅವರು ಬಾಗಲಕೋಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾನು ಮತ್ತೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಕಪ್ಪು ಬಿಳುಪು ಸಿನಿಮಾ ಅಂತ ಹೇಳ್ತಾ, ಸೊ ಆ ಸಿನಿಮಾದ ಆಗಿನ ನಿರ್ದೇಶಕರು ಯಾರಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಹಾಗೆಯೇ ಅಂದಿನ ಥೀಮ್ಗಳು ಅಂದರೆ ಆ ಸಿನಿಮಾದ ಒಂದು ವಿಷಯ ಏನಿರ್ತಾ ಇತ್ತು ಅದು ತುಂಬಾ ಜೀವಾಳ ಆಗ್ತಾ ಇತ್ತು ಅಂತ ಹೇಳಿ. ಬಣ್ಣದ ಸಿನಿಮಾಗಳ ಆಗಮನ ಯಾವಾಗ ಆಯ್ತಪ್ಪ ಅಂತ ಹೇಳಿದ್ರೆ 1937

0: ಕೆಲವು ಕಲರ್ಫುಲ್ ಸಿನಿಮಾಗಳು ಬಂದವು ಅಂತ ಹೇಳಿ ಕೆಲವೊಂದು ಕಡೆ ಮೆನ್ಷನ್ ಆಗಿದೆ. ಸೊ ಅದರ ಪ್ರಕಾರ 1937 ಕಲರ್ಫುಲ್ ಸಿನಿಮಾಗಳು ಬಂದರೂ ಕೂಡ ಬಣ್ಣದ ಸಿನಿಮಾಗಳು ವ್ಯಾಪಕವಾಗಿ ಜನಪ್ರಿಯತೆ ಅಂದರೆ ಪಾಪ್ಯುಲಾರಿಟಿಯನ್ನು ಗಳಿಸಿದ್ದು 1960ರ ದಶಕದ ಕೊನೆಯಲ್ಲಿ ಅಂತಲೇ ಹೇಳಬಹುದು. ನಂತರ ಕಪ್ಪು ಬಿಳುಪು ಸಿನಿಮಾಗಳ ನಿರ್ಮಾಣ ಕ್ರಮೇಣವಾಗಿ ಕಡಿಮೆ ಆಯ್ತಾ ಹೋಗ್ತಾ ಬಂತು ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಎಲ್ಲವೂ ಕಲರ್ಫುಲ್ ಆಗಿ ಕಾಣಿಸಿದಾಗ ಜನರು ಅದ್ರ ಕಡೆ ಬಹಳಷ್ಟು ಆಕರ್ಷಿತರಾಗಿರ್ತಾರೆ. ಸೊ ಆಗ ಈ ಕಪ್ಪು ಬಿಳುಪು ಸಿನಿಮಾಗಳನ್ನು ನೋಡೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದಾದ ನಂತರ ಬಂದಂತಹ ಎಲ್ಲ ಸಿನಿಮಾಗಳು ಕೂಡ ಬೆಳ್ಳಿ ಪರದೆ ಮೇಲೆ ಬಣ್ಣ ಬಣ್ಣದ ಅಂದರೆ ಯಾವ್ಯಾವ ಕಲರಲ್ಲಿ ಇದು ಮಾಡ್ತಾ ಇದ್ವೋ ನೋಡ್ತಾ ಇದ್ವೋ, ಸೊ ಅದು ಜನರಿಗೆ ಬಹಳಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಕಪ್ಪು ಬಿಳಿ ಹಿಂದಿ ಸಿನಿಮಾಗಳು ಭಾರತೀಯ ಚಿತ್ರರಂಗದ ಭದ್ರ ಅಡಿಪಾಯವನ್ನು ಹಾಕಿದ್ವು ಅಂತ ಹೇಳಿ ಅವುಗಳ ಕತೆ, ಸಂಗೀತ, ಅಭಿನಯ, ಭಾವಾತ್ಮಕವಾದಂತಹ ಅಳತೆ ಇಂದಿಗೂ ಸಿನಿ ಪ್ರೇಮಿಗಳನ್ನು ಆಕರ್ಷಿಸುತ್ತಿವೆ. ಇವು ಹಿಂದಿ ಚಿತ್ರರಂಗದ ಸುವರ್ಣಯುಗದ ಅಮೂಲ್ಯ ಕೊಡುಗೆ ಅಂದರೂ ಕೂಡ ಈ ಸಿನಿಮಾಗಳನ್ನು ತಪ್ಪಾಗೋದಿಲ್ಲ. ಸೊ ಇವತ್ತಿನ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ನಿಮಗೂ ಕೂಡ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಕೋಬಹುದು ಅಂತ ಹೇಳಿದೆ. ಹಾಗೆಯೇ ಕರೆ ಮಾಡೋದಕ್ಕೂ ಅವಕಾಶ ಇತ್ತು. ಯಾಕೋ ಇವತ್ತು ಮೆಸೇಜ್ಗಳ ರಾಶಿನೇ ಜಾಸ್ತಿ ಇದೆ, ಕಾಲರ್ಸು ಸ್ವಲ್ಪ ಕಡಿಮೆ ಆಗಿದ್ದಾರೆ ಅಂತಲೇ ಹೇಳಬಹುದು. ಸೊ ಕಾಲ್ ಮಾಡೋ ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗ್ಲೂ ಕರೆ ಮಾಡಬಹುದು. ಇನ್ನೂ 2 ಹಾಡಿನ ಕಾಲಾವಕಾಶ ಇದೆ. ಸೊ ಖಂಡಿತವಾಗ್ಲೂ ಕರೆ ಮಾಡಿ. ಹಾಗೆಯೇ ಸಂದೇಶವನ್ನು ಕಳಿಸಿರುವಂಥವರು ದೇವರಾಯದುರ್ಗದಿಂದ ಸತೀಶ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಮೆಚ್ಚಿನ ನಿಲಯದ ಕಾರ್ಯಕ್ರಮ ಆಪ್ಕಿ ಪಸಂದ್ನಲ್ಲಿ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಲ್ಲ, ನನ್ನ ಚಿತ್ರದ ನನ್ನ ಇಷ್ಟದ ಚಿತ್ರದ ಹಾಡುವನ್ನು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇನ್ನೂ ಸಾಕಷ್ಟು ಸಂದೇಶಗಳು ಹರಿದು ಬರ್ತಾ ಇದೆ. ಕಾಲರ್ ಕೂಡ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ
1: ಹಲೋ
0: ಹಲೋ ಸರ್, ಕೇಳಿಸ್ತಾ ಇದೆಯಾ? ಹೇಳಿ ಸರ್, ಗುಡ್ ಮಾರ್ನಿಂಗ್.
1: ಆಕ್ಚುಲಿ ಐ ಹ್ಯಾಡ್ ಸೆಂಟ್ ಒನ್ ಮೆಸೇಜ್ ಆನ್ ಬ್ಲಾಕ್ ಅಂಡ್ ವೈಟ್ ಫಿಲಮ್ ಸರ್.
0: ಹೇಳಿ ಸರ್,
1: ಅದ್ರ ಬಗ್ಗೆ ನೀವು ಅದು ನೋಡಿದ್ರೆ ಇಲ್ಲ ಅಂತ ಅನ್ಕೊಂಡೆ ನಾನು. ರಾಜ ಹರಿಶ್ಚಂದ್ರ ವಾಸ್ ರಿಲೀಸ್ ಇನ್ 1913. ಆಕ್ಚುಲಿ ದೋಸ್ ಬ್ಲಾಕ್ ಅಂಡ್ ವೈಟ್ ಫಿಲ್ಮ್ಸ್ ಫಾರ್ ವಿಚ್ ಫಾರ್ ಪ್ರೊಸೆಸಿಂಗ್ ಅಂಡ್ ಎಡಿಟಿಂಗ್ ಸಾಹೇಬ್ ಫಾಲ್ಕೆ ವೆಂಟ್ ಟು ಲಂಡನ್, ಲರ್ನ್ಡ್ ಎವ್ರಿಥಿಂಗ್, ಎಡಿಟಿಂಗ್, ಪ್ರೊಸೆಸಿಂಗ್, ಹೌ ಟು ಪ್ರೊಸೆಸ್ ದಿಸ್ ಎವ್ರಿಥಿಂಗ್, ಅಂಡ್ ಹಿ ಟುಕ್ ಆಲ್ ದ ಕೋಚಿಂಗ್ ಅಟ್ ಲಂಡನ್, ಕೇಮ್ ಬ್ಯಾಕ್ ಅಂಡ್ ಪ್ರೊಸೆಸ್ ದಿಸ್ ಅಂಡ್ ರಿಲೀಸ್ ದ ಫಿಲಮ್. ಸೊ ದ ಫೋಟೋ ಅದರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಎಡಿಟಿಂಗ್ ಅಂಡ್ ಪ್ರೊಸೆಸಿಂಗ್ ಆಫ್ ದ ಫಿಲಮ್ ವಾಸ್ ಅ ವೆರಿ ವೆರಿ ಡಿಫಿಕಲ್ಟ್ ಅಂಡ್ ವೆರಿ ವೆರಿ ಎಕ್ಸ್ಪೆನ್ಸಿವ್.
0: ಓಕೆ, ಹಲೋ ಹಲೋ. ಓಕೆ, ಬಹುಶಃ ಕರೆ ಕಟ್ಟಾಗಿದೆ ಅಂತ ಅನಿಸುತ್ತೆ. ಸೊ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ರು, ಏನೋ ಹೇಳ್ತಾ ಇದ್ರು ಅವರು ಇಂಟ್ರೆಸ್ಟಿಂಗ್ ಆಗಿ, ಆದರೆ ಕರೆ ಕಟ್ಟಾಗಿದೆ. ಇರಲಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಕರೆ ಮಾಡುವಂತಹ ಅವಕಾಶ ಇದೇ ಇರುತ್ತೆ. ದಯವಿಟ್ಟು ಯಾರೆಲ್ಲ ಕರೆ ಮಾಡಬೇಕು ಅಂದ್ಕೊಂಡಿದ್ದೀರಾ, 0802022281206 ಈ ನಂಬರ್ಗೆ ನೀವು ಕರೆಯನ್ನು ಮಾಡಬಹುದು. ವಾಟ್ಸಪ್ ಸಂಖ್ಯೆ 9489901013. ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಬೋದು ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

0: ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಮಯ ಇನ್ನೇನು 12 ಗಂಟೆ ಆಗ್ತಾ ಇದೆ. ಕಾರ್ಯಕ್ರಮವನ್ನ ಮುಗಿಸುವಂತಹ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ಕರೆಯನ್ನ ಮಾಡುವಂತ ಪ್ರಯತ್ನ ಮಾಡಿದ್ರಿ ನಿಮಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇಷ್ಟೊತ್ತು ಕಾರ್ಯಕ್ರಮವನ್ನ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಇಷ್ಟು ಹೊತ್ತು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಸಮಯ ಇನ್ನೇನು 12 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಸೊ ಕೇಳ್ತಾನೇ ಇರಿ FM ರೈನ್ಬೋ ಕನ್ನಡ ಕಾಮನಬಿಲು 101.3 MHz ಮ್ಯೂಸಿಕಲ್ ಇಯರ್ಸ್.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನ ಯೋಜಿಸಿದೆ. ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಒಂದಾದ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಜಗದ್ಗುರು ಡಾ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
2: ನಶೆಯನ್ನು ತ್ಯಜಿಸಿ ನೈತಿಕತೆಯನ್ನು ಅಳವಡಿಸಿಕೊಂಡಾಗ ನಿಜವಾದ ಆತ್ಮ ವಿಜಯ ಸಾಧ್ಯವಾಗುತ್ತದೆ. ಯುವಶಕ್ತಿ ವ್ಯಸನಗಳಿಗೆ ಬಲಿಯಾಗದೆ ಸದ್ಗುಣಗಳಿಗೆ ಬದ್ಧವಾದಾಗ ರಾಷ್ಟ್ರವು ವಿಕಸಿತ ಭಾರತವಾಗಲು ಸಾಧ್ಯವಾಗುತ್ತದೆ. ದೇಹವು ದೇವಾಲಯ, ಅದನ್ನು ನಶೆಯ ವಿಷಯದಿಂದ ಕಲ್ಮಶಗೊಳಿಸದೆ ಸದಾಚಾರ ಸಂಪನ್ನತೆಯ ಅನುಪಾಲನೆಯಿಂದ ಪವಿತ್ರಗೊಳಿಸಬೇಕು. ನಶೆಯುಕ್ತ ವ್ಯಸನದ ಚಟುವಟಿಕೆಗಳು ಕೇವಲ ವ್ಯಕ್ತಿಯನ್ನು ಮಾತ್ರವಲ್ಲ ಕುಟುಂಬ ಸಮಾಜ ಮತ್ತು ರಾಷ್ಟ್ರದ ಭವಿಷ್ಯವನ್ನು ದುರ್ಬಲಗೊಳಿಸುತ್ತದೆ. ನಶೆಯು ವ್ಯಕ್ತಿಯ ವಿವೇಕ ಆರೋಗ್ಯ ಮತ್ತು ವ್ಯಕ್ತಿತ್ವವನ್ನು ಹಾಳು ಮಾಡುತ್ತದೆ. ನಶೆ ಮುಕ್ತ ಜೀವನವು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ನಶೆ ಮುಕ್ತ ಯುವಕರೇ ಭಾರತದ ಶ್ರೇಷ್ಠ ಮಾನವ ಸಂಪನ್ಮೂಲ, ಅವರೇ ವಿಕಸಿತ ಭಾರತದ ನಿರ್ಮಾತೃಗಳು.
1: ರಾಯಚೂರು ಜಿಲ್ಲೆ ಉಡುಮಗಲ್ ಖಾನಾಪುರ ಗ್ರಾಮದಲ್ಲಿ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಸ್ವಸ್ಥ ಇಂದ್ರಿಯ ಸ್ವಸ್ಥ ಇಂಡಿಯಾ ಧ್ಯೇಯದೊಂದಿಗೆ ಆಯೋಜಿಸಿದ 3ನೇ ಆವೃತ್ತಿಯ ಆಯುರ್ಗ್ರಾಮ ಅಭಿಯಾನಕ್ಕೆ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಚಾಲನೆ ನೀಡಿದರು. ಸ್ವಾತಂತ್ರ್ಯ ದಿನಾಚರಣೆ ಸಮೀಪಿಸುತ್ತಿರುವ ಹಿನ್ನೆಲೆ ಖಾದಿ ಧ್ವಜಗಳಿಗೆ ಬೇಡಿಕೆ ಹೆಚ್ಚಿದ್ದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಬೆಂಗೇರಿಯ ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಸಿಬ್ಬಂದಿ ಲಕ್ಷಾಂತರ ರಾಷ್ಟ್ರಧ್ವಜಗಳ ತಯಾರಿಯಲ್ಲಿ ತೊಡಗಿದ್ದಾರೆ. ಈ ತಿಂಗಳ 11ರಿಂದ ಆರಂಭವಾಗಲಿರುವ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಖಾದಿ ಧ್ವಜಗಳನ್ನು ಮಾತ್ರ ಬಳಸುವಂತೆ ಕೋರಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಾರಥ್ಯದ ಪ್ರಾಧಿಕಾರ ಹಾಗೂ ಅಕಾಡೆಮಿಗಳು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಈ ತಿಂಗಳಾಂತ್ಯದವರೆಗೆ ಪುಸ್ತಕಗಳ ಖರೀದಿ ಮೇಲೆ 50% ರಿಯಾಯಿತಿ ಪ್ರಕಟಿಸಿವೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ 769 ಶೀರ್ಷಿಕೆಗಳ ಪುಸ್ತಕಗಳು ಆನ್ಲೈನ್ ವೇದಿಕೆಯಲ್ಲೂ ರಿಯಾಯಿತಿ ದರದಲ್ಲಿ ಮಾರಾಟಕ್ಕೆ ಲಭ್ಯವಿವೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಎಲ್ಲ ಅರ್ಹ ಗ್ರಾಮೀಣರಿಗೆ ಗರಿಷ್ಠ ಉದ್ಯೋಗ ನೀಡುವ ಮೂಲಕ ನಿತ್ಯ 5 ಲಕ್ಷದಂತೆ ಪ್ರತಿ ತಿಂಗಳು ಕನಿಷ್ಠ 1.5 ಕೋಟಿ ಮಾನವ ದಿನಗಳ ಕೂಲಿ ಹಾಗೂ ಶಾಶ್ವತ ಗುಣಮಟ್ಟದ ಗ್ರಾಮೀಣ ಆಸ್ತಿ ಸೃಜನೆಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಸೂಚಿಸಿದ್ದಾರೆ. ಅಕ್ಟೋಬರ್ 1ಕ್ಕೆ ಅಥವಾ ಅದಕ್ಕೂ ಮೊದಲು 18 ವರ್ಷ ಪೂರೈಸುವ ಹೊಸ ಮತದಾರರು ಅರ್ಜಿ ಸಲ್ಲಿಸಬಹುದು. ಅವರ ಅರ್ಹತೆಯನ್ನು ಪರಿಶೀಲಿಸಿ ದೃಢಪಡಿಸಿಕೊಂಡ ನಂತರ ಅಂತಿಮ ಮತದಾರರ ಪಟ್ಟಿಗೆ ಸೇರಿಸಲು ಕ್ರಮ ಕೈಗೊಳ್ಳುವುದಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ತಿಳಿಸಿದ್ದಾರೆ. ಸ್ಕೋಲಿಯೋಸಿಸ್ ಸಮಸ್ಯೆ ಇರುವ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಬೆನ್ನುಮೂಳೆ ಅಸಹಜ ಎಸ್ ಅಥವಾ ಸಿ ಆಕಾರದ ವಕ್ರತೆಯನ್ನು ಹೊಂದಿದ್ದರೆ ಸೂಕ್ತ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಎಂದು ವಿಜಯನಗರ ಜಿಲ್ಲೆ ಆರೋಗ್ಯಾಧಿಕಾರಿ ಡಾ ಟಿ ಲಿಂಗರಾಜು ತಿಳಿಸಿದ್ದಾರೆ. 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಸಚಿವ ಟಿ ರಘುಮೂರ್ತಿ ಭೇಟಿ ನೀಡಿ ಬಿಸಿಯೂಟ ಸೇವಿಸಿ ಅಸ್ವಸ್ಥಗೊಂಡಿರುವ 42ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ವೈದ್ಯರಿಂದ ಮಾಹಿತಿ ಪಡೆದ ಸಚಿವರು ಎಲ್ಲ ಮಕ್ಕಳು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ 24 ವರ್ಷದ ಎಚ್ಎಸ್ ಮೋಹಿತ್ ಬೆಲ್ಜಿಯಂ ಹಾಗೂ ನೆದರ್ಲೆಂಡ್ಸ್ ಆತಿಥ್ಯದಲ್ಲಿ ನಡೆಯಲಿರುವ ವಿಶ್ವಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ತಂಡದ ಗೋಲ್ ಕೀಪರ್ ಆಗಿ ಕಣಕ್ಕಿಳಿಯಲಿದ್ದಾರೆ. ವಿಶ್ವಕಪ್ನಲ್ಲಿ 50 ವರ್ಷಗಳ ಪ್ರಶಸ್ತಿ ಬರವನ್ನು ನೀಗಿಸುವತ್ತ ಹರ್ಮನ್ ಪ್ರೀತ್ ಸಿಂಗ್ ನೇತೃತ್ವದ ಭಾರತೀಯ ಹಾಕಿ ತಂಡ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. ರಾಜ್ಯದ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಇಂದಿನಿಂದ ಮುಂದಿನ 3 ದಿನ ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಕರಾವಳಿಯ 3 ಜಿಲ್ಲೆಗಳು ಹಾಗೂ ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಬೆಂಗಳೂರು ನಗರ ಜಿಲ್ಲೆ ಟೇಬಲ್ ಟೆನಿಸ್ ಸಂಸ್ಥೆ ಸಹಯೋಗದಲ್ಲಿ ಕ್ಲಬ್ ಕೋರ್ಟ್ಸ್ನಲ್ಲಿ ನಡೆಯುತ್ತಿರುವ ಟೂರ್ನಿಯ ಬಾಲಕರ ಸಿಂಗಲ್ಸ್ನಲ್ಲಿ ಕೃಷ್ಣ 11-3, 11-7 ಹಾಗೂ 11-6 ನೇರ ಸೆಟ್ಗಳಲ್ಲಿ ಬಿಎನ್ ಚಿರಾಯು ವಿರುದ್ಧ ಜಯಗಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ನವಿಲುಗರಿಯಂತಹ ನವಿರಾದ ನೆನಪು ಕೆಲವು ಕಾಲದ್ದು. ನೆನಪಿನ ನವಿಲುಗರಿ ಹಿಡಿದು ಹಾಡುಗಳೊಂದಿಗೆ ಮಾತಾಡಲಿದ್ದಾರೆ ಕಾಮನಬೆಲಿನ ಆ ಕಾಲದ ದನಿಗಳು.
2: ನೆನಪುಗಳ ಮಾತು ಮಧುರ
3: ಪ್ರತಿದಿನ 12:05 to 10 ಕೇಳಿ ನವಿಲುಗರಿ.
4: ನವಿಲುಗರಿಯೊಂದು ಎದೆಯೊಳಗೆ ಬಂದು ಕಚಗುಡಿಯ ಇಟ್ಟಂತಿದೆ.
1: ಸೋಮವಾರದಿಂದ ಶುಕ್ರವಾರ ಕನ್ನಡ ಹಾಡುಗಳು.
4: ಹಾಡದ ಹಾಡೊಂದನು ನಾಲಿಗೆಯು ತಾನಾಗ ನುಡಿದಂತಿದೆ.
1: ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನ ನಿಮಾತ್ರ
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಆತ್ಮೀಯರೇ, ಹೇಗಿದ್ದೀರಾ? ನಮಸ್ಕಾರ ನಿಮ್ಮೆಲ್ಲರಿಗೂ. 2 ತಿಂಗಳ ನಂತರ ನಿಮ್ಮನ್ನ ಈ ತರಂಗಾಂತರಗಳಲ್ಲಿ ಭೇಟಿಯಾಗುವಂತಹ ಅವಕಾಶ ನನಗೆ ಸಿಕ್ಕಿದೆ. ಬಹಳ ಸಂತೋಷ. ನವಿಲುಗರಿಯ ಹಿತ ಸ್ಪರ್ಶದ ಮೂಲಕ ಜೊತೆಯಾಗಿ ಸಾಗೋಣ. ಬನ್ನಿ, ಸುಮಧುರ ಗೀತೆಗಳ ಯಾನದಲ್ಲಿ ಒಂದಷ್ಟು ಮಾಹಿತಿ, ಸವಿ ಮಾತುಗಳ ಪರಸ್ಪರ ವಿನಿಮಯದಲ್ಲಿ ಸಾಗೋಣ. ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ ನಾನು ನಿಮ್ಮ ಗೆಳತಿ ಆರ್ಜೆ ಗೌರಿ ನಿಮ್ಮ ಜೊತೆಯಾಗಿದ್ದೀನಿ. ಆಗಸ್ಟ್ ತಿಂಗಳು ಬಂದೇ ಬಿಡ್ತು, ಆಗಲೇ 6ನೇ ತಾರೀಕು. ಈ ವರ್ಷದ 7 ತಿಂಗಳು ಕಳೆದು 8ನೇ ತಿಂಗಳು ಬಂದುಬಿಟ್ಟಿದೆ. ಎಷ್ಟು ಬೇಗ ಬೇಗ ಓಡ್ತಾ ಇದೆ ನೋಡಿ. 2026 ಹೊಸ ವರ್ಷ ಬಂತು ಅಂತ ಸಂಭ್ರಮ ಮಾಡೋಷ್ಟರಲ್ಲಿ 7 ತಿಂಗಳು ಕಳೀತು, 8ನೇ ತಿಂಗಳು ಬಂತು. ಅದರಲ್ಲೂ ಈ ಆಗಸ್ಟ್ ತಿಂಗಳಲ್ಲಿ ವಿಶೇಷಗಳು ಹಲವಾರು. ಮುಖ್ಯವಾಗಿ ನಿಮಗೆ ಗೊತ್ತೇ ಇದೆ, ಸ್ವಾತಂತ್ರ್ಯ ದಿನಾಚರಣೆ ಇನ್ನೇನು ಹತ್ತಿರ ಬರ್ತಾ ಇದೆ. ಹಾಗೆ ಆಷಾಢ ಮತ್ತು ಶ್ರಾವಣ, 12 ದಿನ ಆಷಾಢ, 18 ದಿನ ಶ್ರಾವಣ, ಎರಡೂ ಈ ಆಗಸ್ಟ್ ತಿಂಗಳ ಈ ಸಮಯದಲ್ಲಿ. ಹೌದು, ಇವೆಲ್ಲ ಒಟ್ಟೊಟ್ಟಿಗೆ ಬಂದಿದೆ. ಅಲ್ಲಿಂದ ಹಬ್ಬಗಳ ಸರಮಾಲೆ ಆರಂಭ ಆಗುತ್ತೆ. ಹಬ್ಬಗಳಂದ್ರೆ ನಿಮಗೆ ಗೊತ್ತೇ ಇದೆ, ಶುಭಾರಂಭ ಅದು ಎಲ್ಲದಕ್ಕೂ, ಅಂದರೆ ಶುಭ ಕಾರ್ಯಗಳಿಗೆ ಒಂದು ಶುಭಾರಂಭ ಅಂತ. ಆಷಾಢ ಅಂದ ತಕ್ಷಣ ಮಳೆಗಾಲ ಆ ಕಡೆ ಈ ಕಡೆ ಆಯಿತು ಸ್ವಲ್ಪ, ಆದರೂ ಕೂಡ ಮತ್ತೆ ಮತ್ತೆ ನಾನಿದ್ದೀನಿ ಅಂತ ತೋರಿಸ್ತಾ ಇದ್ದಾನೆ ಮಳೆರಾಯ. ಬೇರೆ ಕಡೆಗಳೆಲ್ಲ ಅಬ್ಬರಿಸಿ ಬೊಬ್ಬರಿಸಿ ಜೋರಾಗಿ ಬರ್ತಾ ಇರುವಂಥ ಈ ಮಳೆರಾಯ ಸ್ವಲ್ಪ ಮಂದಹಾಸವನ್ನು ಕೂಡ ಕೊಟ್ಟಿದ್ದಾನೆ ಈ ಸಮಯದಲ್ಲಿ. ಹೌದು, ಆಷಾಢ ಅಂದಾಕ್ಷಣ ನಿಮಗೇನು ಜ್ಞಾಪಕಕ್ಕೆ ಬರುತ್ತೆ ಸ್ನೇಹಿತರೆ? ಸ್ವಲ್ಪ ಯೋಚನೆ ಮಾಡಿ, ನಿಧಾನವಾಗಿ ಯೋಚನೆ ಮಾಡಿ, ಪಟಪಟ ಅಂತ ಸಂದೇಶವನ್ನು ಟೈಪ್ ಮಾಡಿ, ಈ ಗೀತೆ ಮುಗಿಯೋದ್ರೊಳಗೆ ಕಳ್ಸೋಕ್ಕಾಗತ್ತಾ ಅಂತ ನೋಡಿ. ನಮ್ಮ SMS ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9480901013, 9489901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನ ಕಳಿಸಿ. ಆಷಾಢ ಅಂದಾಕ್ಷಣ ನಿಮಗೆ ಏನು ನೆನಪಾಗತ್ತೆ? ಸದ್ಯಕ್ಕಂತೂ ಈ ಒಳ್ಳೆಯ ಗೀತೆಯನ್ನು ಕೇಳೋಣ, ಏನು ಹೊಳೆಯುತ್ತೆ ಅಂತ ಹೇಳಿ. ಮೊದಲು ಗೀತೆ ಕೇಳಿ.

ಎಲ್ಲೋ ತೇಲ್ ಹೋಯ್ತು. ಹೇಗೆ ತೇಲ್ ಹೋಯ್ತು ಅಂದ್ರೆ, ನಿಮ್ಮ ಸಂದೇಶಗಳ ಮಹಾಪುರ ಶುರುವಾಗ್ಬಿಟ್ಟಿದೆ, ಹಾಗಾಗಿ ಮನಸ್ಸು ಅಲ್ಲೇ ತೇಲ್ ಹೋಗ್ತಾ ಇದೆ. ಮತ್ತೆ ವಾಪಸ್ ಹಾಡ್ ಕಡೆ ಬಂದ್ರೆ, ಅಪ್ರತಿಮ ಗಾನ ಜೋಡಿ ಕರ್ನಾಟಕದ ಕನ್ನಡ ಚಲನಚಿತ್ರ ಸಂಗೀತ ಕಂಡಂತಹ ಅಪೂರ್ವ ಕಂಠಸಿರಿಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು. ಇವರ ಸಿರಿಕಂಠದಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆಯನ್ನು ಕೇಳ್ತಾ ಇದ್ರಿ. ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನ. ಈ ಸುಂದರ ಗೀತೆಗೆ ಅಭಿನಯಿಸಿದವರು ರವಿಚಂದ್ರನ್ ಮತ್ತು ಮಹಾಲಕ್ಷ್ಮಿ. ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದ ಸ್ವಾಭಿಮಾನ ಈ ಚಿತ್ರ ತೆರೆ ಕಂಡಿದ್ದು 1985. ನೀವು ಗಮನಿಸಿರ್ಬೋದು ಸ್ನೇಹಿತರೆ, ಬಹಳ ಬಾರಿ ಈ ಹಾಡುಗಳನ್ನ ನೋಡಿರ್ತೀರಾ ನೀವು, ಇದರ ವಿಡಿಯೋ ದೃಶ್ಯವನ್ನು. ಈ ಹಾಡಿನ ದೃಶ್ಯಗಳಲ್ಲಿ ಬರೀ ಸೀರೆಗಳನ್ನೇ ಉಪಯೋಗಿಸ್ಕೊಂಡು ಇಡೀ ಹಾಡಿನ ಚಿತ್ರೀಕರಣ ಮಾಡಲಾಗಿದೆ. ಹೌದು, ಈ ಹಾಡು ಮುಗಿಯೋದ್ರೊಳಗೆ ನಿಮ್ಮ ಸಂದೇಶ ಕಳಿಸಿ. ಆಷಾಢ ಅಂದ ತಕ್ಷಣ ನಿಮಗೆ ಏನು ಜ್ಞಾಪಕಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಇಷ್ಟೊಂದು ಜ್ಞಾಪಕ ಬಂದ್ಬಿಡದ, ಒಬ್ಬಾ ಏನು ಗೊತ್ತಾ, ಮಂಜುನಾಥ್ ಅವರು ಲಗ್ಗೆರೆಯಿಂದ ನಮಸ್ತೆ ಸುಸ್ವಾಗತ ಅಂತ ಮೊದಲಿಗೆ

ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸಂತೋಷ. ಅನುಷಾ ಅವರು ಹೇಳ್ತಾ ಇದ್ದಾರೆ, ಆಷಾಢ ಬಂದರೆ ಗಾಳಿಪಟ, ಮಳೆಗಾಲ ಆರಂಭ, ರೈತರು ಬೀಜ ಬಿತ್ತೋ ಸಮಯ ಅಂತ ಹೇಳ್ತಾ ಇದ್ದಾರೆ. ಹೋವಳೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ವೆಲ್ಕಮ್ ವೆಲ್ಕಮ್ ಮೇಡಮ್ ಗೌರಿ ಮೇಡಮ್ ನವಿಲುಗರಿ ಪ್ರೋಗ್ರಾಮ್ಗೆ ಅಂತ. ಖಂಡಿತ ನಿಮಗೆಲ್ಲರಿಗೂ ಸುಸ್ವಾಗತ. ಈಗ ತಾನೇ ಟ್ಯೂನ್ ಮಾಡಿದರೆ ವಿಶೇಷವಾದಂಥ ನವಿಲುಗರಿ ಕಾರ್ಯಕ್ರಮ. ವಿಶೇಷ ಯಾಕೆ ಅಂದರೆ ಆಷಾಢದ ವಿಶೇಷ, ಅದಕ್ಕೋಸ್ಕರ. ಹೌದು, ಇನ್ನು ಚುಮು ಚುಮು ಚಳಿಗೆ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ಬಜ್ಜಿ ಕುಡಿಯೋನ ಬನ್ನಿ. ಹರಿಹರದಲ್ಲಿ ಮಳೆ ಜೋರಾಗಿ ಬರ್ತಾ ಇದೆ 3 ದಿವಸದಿಂದ ಅಂತ ಹೇಳ್ತಾ ಇದ್ದಾರೆ. ಆಹಾ, ನಿಮ್ಮ ಒಂದು ಆಹ್ವಾನಕ್ಕೆ ಧನ್ಯವಾದಗಳು. ಮಳೆ ಬಂದರೆ ಸಂತೋಷನೇ, ಮಳೆ ಬರಬೇಕು, ಬೆಳೆ ಆಗಬೇಕು, ಕೆರೆ ನದಿ ಜಲಾಶಯಗಳೆಲ್ಲ ತುಂಬಬೇಕು, ಆಗಲೇ ಸಂತೋಷ ಸಂಭ್ರಮ. ಇನ್ನು ಹೊಸದಾಗಿ ಮದುವೆ ಆದಂಥ ನವ ದಂಪತಿಗಳಿಗೆ ವಿರಹದ ಕಾಲ ಅಲ್ವಾ ಇದು, ಆಷಾಢ ಅಂದ ತಕ್ಷಣ ಅದೇ ನೆನಪಾಗುತ್ತೆ ಅಂತ ವಾಸುಕಿ ಡೋಯಿ ಜೋಡೆಯವರು ಸಾಗರದಿಂದ ಹೇಳ್ತಾ ಇದ್ದಾರೆ. ಹೌದು ಮೇಡಮ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್, ಬಳ್ಳಾರಿಯಿಂದ ಮೆಸೇಜ್ ಮಾಡಿದ್ದೀನಿ. ಆಷಾಢ ಮಾಸದಲ್ಲಿ ಗಾಳಿ ತುಂಬ ಜೋರು ಜೋರು, ಆಷಾಢದಲ್ಲಿ ನವವಿವಾಹಿತ ದಂಪತಿಗಳು ದೂರ ದೂರ ಅಂತ ತಮ್ಮ ಅನಿಸಿಕೆಯನ್ನು ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಹೊಸದಾಗಿ ಮದುವೆ ಆದಂತಹ ದಂಪತಿಗಳಿಗೆ ವಿರಹದ ಕಾಲ ನೆನಪಿಸುವಂತಹ ಕಾಲ ಇದು. ಮಳರಾಯನ ಆಗಮನ, ಹಿಂದೂ ಚಾಂದ್ರಮಾನ ಒಂದು ಆಷಾಢ ಮಾಸ ಅದು ಪ್ರಾರಂಭ ಸೂಚಿಸುತ್ತೆ. ದಕ್ಷಿಣಾಯನದ ಪುಣ್ಯಕಾಲ ಕೂಡ ಹೌದಲ್ವಾ ಇದು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಹೆಸರನ್ನು ಯಾಕೋ ಟೈಪ್ ಮಾಡೋಕ್ಕೆ ಮರ್ತುಬಿಟ್ಟಿದ್ದೀರಾ. ಹೆಸರು ಹಾಕಿ ನಿಮ್ಮ ಸಂದೇಶವನ್ನು ಕಳಿಸಿದ್ರೆ ಅದಕ್ಕೆ ವೇಟೇಜ್ ಜಾಸ್ತಿ ಇರುತ್ತೆ ಅಲ್ವಾ. ಓಕೆ, ಇನ್ನು ಸಂದೇಶಗಳು ಯಾವ್ಯಾವುದಿದೆ ನೋಡೋಣ. ಗಣೇಶ್ ಅವರು ಕುವೈಟಿಂದ ಸಂಗೀತ ಮೆಸೇಜನ್ನು ಕಳಿಸಿದ್ದಾರೆ. ಆಹಾ, ಕಾರ್ಯಕ್ರಮ ಒಳ್ಳೆಯ ಸಾಂಗಿಂದ ಶುರುವಾಗಿದೆ ಅಂತ ಧನ್ಯವಾದಗಳು. ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಆಷಾಢ ಮಾಸದ ಕೊನೆಯ ಗುರುವಾರ ಬಂದಿದ್ದೀರಿ, ಸುಸ್ವಾಗತ ಅಂತ. ನಿಮಗೂ ಕೂಡ ಸುಸ್ವಾಗತ ನಾಗರಾಜ್ ಸರ್. ಹಾಗೆ ಆಷಾಢ ಮಾಸ ನನಗೆ ಮರೆಯದೇ ಉಳಿದಿರೋದು, ಮದುವೆಯಾದ ಮೊದಲ ಆಷಾಢದಲ್ಲಿ ತುಳಸಿಯವರ ಅಣ್ಣನ ಜೊತೆ ತವರು ಮನೆಗೆ ಹೋಗಿದ್ದು. ಜೊತೆಗೆ ಆಷಾಢ ಅಂದರೆ ನಮ್ಮ ಬಿಸ್ನೆಸ್ ಕೂಡ ಕಡಿಮೆ ಇರುತ್ತೆ, ಆಕಾಶವಾಣಿ ಜೊತೆಗೆ ಹಾಡುಗಳೊಂದಿಗೆ ಸಾಗೋಣ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಷಾಢ ಬಂದಾಗ ಮುಂದಿನ ಹಬ್ಬಗಳ ತಯಾರಿಗಾಗಿ ಬಹಳ ಖರ್ಚುಗಳೇ ಇರುತ್ತೆ, ನಮಗೆ ಜೇಬು ಖಾಲಿ, ಸೀರೆಗಳ ಖರೀದಿ ಇದ್ದೇ ಇರುತ್ತೆ. ಹೌದಲ್ಲ, ಪಾಯಿಂಟಿಗೆ ಬರ್ತಾ ಇದ್ದೀರಾ, ಬಹಳ ಸಂತೋಷ. ಹಾಗೆ ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋದು ನಿಮ್ಮ ಗೆಳತಿ ಗೌರಿ. 12:16:55 ಸ್ನೇಹಿತರೆ, FM ರೇನ್ಬೋ ಕನ್ನಡ ಕಾಮನಬಿಲ್ಲಿ ನಾವು ಇವತ್ತು ಏನು ಮಾತಾಡ್ತಾ ಇದ್ದೀವಿ ಅನ್ನೋ ಕುತೂಹಲ ನಿಮಗೆ ಖಂಡಿತವಾಗ್ಲೂ ಇರುತ್ತೆ. ಆಷಾಢ ಅಂದರೆ ವಿರಹದ ಮಾಸ, ನವ ವಿವಾಹಿತರನ್ನು ದೂರ ಬಿಡೋ ತಿಂಗಳು ಇದು ಅನ್ನೋ ದೂರು ಕೂಡ ಇದೆ ನಮ್ಮ ಸ್ನೇಹಿತರದ್ದು. ಆಗಾಗ ಸಿಹಿ ಜೊತೆ ಕಹಿನೂ ಸ್ವಲ್ಪ ಇದ್ದರೆ ಸಿಹಿಯ ಟೇಸ್ಟ್ ಜಾಸ್ತಿ ಆಗತ್ತಲ್ವಾ. ಕೃಷಿ ಚಟುವಟಿಕೆಗಳು ಮಳೆಯ ಅಬ್ಬರದಲ್ಲಿ ಸ್ವಲ್ಪ ನಿಧಾನ ಆಗೋ ಕಾಲ ಆದರೂ ಕೂಡ ಶ್ರಾವಣದವರೆಗೂ ಮದುವೆ ಮುಂಜಿ ಗೃಹಪ್ರವೇಶ ಇಂತಹ ಮಂಗಳ ಕಾರ್ಯಗಳಿಗೆ ಸ್ವಲ್ಪ ಬಿಡುವೂ ಇರುತ್ತೆ. ಹೀಗಾಗಿ ಈ ಶುಭ ಕಾರ್ಯಗಳು ನಡೆಯೋಕ್ಕಿಂತ ನಡೆಯುವಂಥ ಛತ್ರಗಳು, ಮದುವೆ ಮಂಟಪಗಳು ಎಲ್ಲ ಆಷಾಢದಲ್ಲಿ ಫ್ರೀ ಆಗಿರ್ತವೆ, ಖಾಲಿ ಖಾಲಿ. ಇದೇ ಸಂದರ್ಭದಲ್ಲಿ ಎಲ್ಲ ಪಟ್ಟಣ ಪ್ರದೇಶದಲ್ಲಿ ನೀವು ನೋಡಬಹುದು ಆಷಾಢ ಸೇಲ್, ಆಷಾಢದ ರಿಯಾಯಿತಿ ಮಾರಾಟ ಎಲ್ಲ ಕಡೆ ನಮಗೆ ಕಾಣಸಿಗತ್ತೆ. ದಿನಪತ್ರಿಕೆ ತೆಗೆದ್ರಂತೂ ಎಲ್ಲೆಲ್ಲಿ ಯಾವ್ಯಾವ ಥರದ ಸೇಲ್ಗಳು ಹಾಕಿದ್ದಾರೆ ಅಂತ ನೋಡೋದೇ ಕೆಲಸ ಬರೀ ಗೃಹಿಣಿಯರಿಗೆ ಮಾತ್ರ ಅಲ್ಲ, ಮನೆ ಮಂದಿಗೆಲ್ಲ. ಯಾಕಂದರೆ ಈ ಸೇಲ್ ಅಂದರೆ ಬರೀ ಸೀರೆಗಳು ಬಟ್ಟೆಗಳು ಮಾತ್ರ ಇರಲ್ಲ, ವಜ್ರ ವೈಢೂರ್ಯ ಚಿನ್ನಾಭರಣಗಳಿಂದ ಹಿಡಿದು ನಮಗೆ ಬೇಕಾಗುವಂಥ ಎಲ್ಲ ಥರದ ವಸ್ತುಗಳು ಕೂಡ ಈ ಸೇಲಲ್ಲಿ ಸಿಗುತ್ತೆ. ಇನ್ನು ಮುಂಜಿ ನಡೆಯುವಂಥ ಮದುವೆ ಮುಂಜಿಯೆಲ್ಲ ನೆಕ್ಸ್ಟ್ ಇರುತ್ತೆ ಅಂದಾಗ ಮುಂಚಿತವಾಗಿ ಒಂದಷ್ಟು ಖರೀದಿ ಮಾಡ್ಕೊಂಬಿಡೋಣ, ಆರಾಮವಾಗಿರೋಣ, ನೆಮ್ಮದಿಯಾಗಿರೋಣ, ಎಲ್ಲದನ್ನು ಖರೀದಿ ಮಾಡಿ ಅನ್ನುವಂಥದ್ದು. ಮತ್ತು ಸ್ವಲ್ಪ ಫ್ರೀ ಆಗಿರ್ತೀವಲ್ವ ಈ ಟೈಮ್ನಲ್ಲಿ, ಎಲ್ಲರೂ ಬಂದು ಬಳಗ ಎಲ್ಲ ಸೇರಿ ನುಗ್ಗಿಬಿಡೋದು. ನೀವು ಬೆಂಗಳೂರಿನಲ್ಲೇ ನೋಡಿದ್ರೆ ಚಿಕ್ಕಪೇಟೆ, ಮಲ್ಲೇಶ್ವರಂ, ಜಯನಗರ ಎಲ್ಲ ಕಡೆ ಜನವೋ ಜನ ಖರೀದಿಗೋಸ್ಕರ, ಹಬ್ಬಗಳ ಖರೀದಿಗೆ ಎಲ್ಲ ಬಗೆಯ ಸೀರೆಗಳ ಡಿಸ್ಕೌಂಟ್, ಸೇಲ್ಗೆ ರಿಯಾಯಿತಿ ದರದ ಮಾರಾಟದ ಕಮಾಲ್. ಒಟ್ಟಾರೆ ಎಲ್ಲೆಲ್ಲೂ ಏನು ಕಾಣಿಸುತ್ತೆ, ಸೀರೆ ಸೀರೆ ಸೀರೆ.

ಸೀರೆ ಸೀರೆ ಸೀರೆ ಅಂತ ಇದೇನಪ್ಪ ಸೀರೆ ವಿಚಾರನ ಇವತ್ತು ಅಂತ ಗಂಡಸ್ರೇನು ಮೂಗ್ ಮುರಿಬೇಡಿ. ಯಾಕೆ ಅಂದರೆ ಇವತ್ತು ನಾವು ಮಾತಾಡ್ತಾ ಇರೋದು ನೀವು ನಿಮ್ಮ ಮನೆಯಾಕೆಗೆ ಪ್ರಥಮ ಬಾರಿಗೆ ತಂದುಕೊಟ್ರಲ್ಲ ಆ ಸೀರೆ ವಿಚಾರನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅಂತಲೂ ಹೇಳ್ತಾ ಇದ್ದೀವಿ. ಹೌದು, ಸೀರೆ ಅಂದಾಗ ಬಹುಶಃ ಬರೀ ಹೆಣ್ಣಿಗೆ ಮಾತ್ರ ಅಲ್ಲ, ಈ ಸೀರೆ ಪ್ರತಿಯೊಬ್ಬರಿಗೂ, ಮನೆಯಲ್ಲಿ ಇರುವಂಥ ಅಮ್ಮ, ತಂಗಿ, ಅಕ್ಕ ಜೊತೆಯಲ್ಲಿ ಆ ಒಂದು ಸೀರೆ ಕೊಡೋ ಸಂಭ್ರಮ ಇವೆಲ್ಲದೂ ಕೂಡ ಮುಖ್ಯವಾಗುತ್ತೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಲ್ಲಿ ಮಹಿಳೆಯರನ್ನು ಗೌರವಿಸಲಾಗುತ್ತೋ ಅಲ್ಲಿ ದೇವತೆಗಳೇ ನೆಲೆಸಿರ್ತಾರೆ. ಹೌದು ಸ್ನೇಹಿತರೆ, ಭಾರತೀಯರ ಪ್ರತಿನಿಧಿಯಾಗಿ, ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಆ ವೈಭವವನ್ನು ಒಂದೇ ನೋಟದಲ್ಲಿ ತೋರಿಸಬಲ್ಲಂಥ ಒಂದು ಭಾರತೀಯ ಮಹಿಳೆಯ ಪ್ರತಿರೂಪವಾಗಿ ಸೌಂದರ್ಯ, ಸಂಪ್ರದಾಯ, ಆತ್ಮಗೌರವವನ್ನು ಪ್ರತಿಬಿಂಬಿಸುವಂತಹ ಉಡುಪು ಅಂದರೆ ಸೀರೆ. ಇದು ಕೇವಲ ಒಂದು ಉಡುಪು ಅಲ್ಲ, ಮಹಿಳೆಯ ಆತ್ಮವಿಶ್ವಾಸ, ಮಾತೃತ್ವ, ಸಂಸ್ಕಾರ, ಸೌಂದರ್ಯ ಮತ್ತು ಭಾರತೀಯತೆಯ ಪ್ರತೀಕ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊತ್ತಿರುವಂತಹ, ಪ್ರತಿಯೊಂದು ನೂಲಿನಲ್ಲೂ ಒಂದು ಕಥೆಯನ್ನು ನೇಯ್ದಿರುವಂತಹ ಭಾರತೀಯ ಸೀರೆಗಳ ಲೋಕಕ್ಕೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸುಮಾರು 5000 ವರ್ಷಗಳ ಹಿಂದೆಯೇ ಸಿಂಧೂ ನದಿ ಕಣಿವೆಯ ನಾಗರಿಕತೆಯ ಕಾಲದಲ್ಲಿ ಕೂಡ ಹೊಲಿಯದೇ ಇರುವಂತಹ ಉಡುಪುಗಳನ್ನು ಮಹಿಳೆಯರು ಧರಿಸ್ತಾ ಇದ್ರಂತೆ, ಸೀರೆಯ ಥರದಲ್ಲಿ ಅನ್ನುವಂಥ ಸಾಕ್ಷಿಗಳು ದೊರೆತಿವೆ. ವೇದ ಕಾಲದಿಂದ ಇಂದಿನವರೆಗೂ ಕೂಡ ಸೀರೆ ತನ್ನ ರೂಪನ್ನು ಬದಲಿಸ್ಕೊಂಡ್ರೂ ಕೂಡ ತನ್ನ ಮೂಲ ಸೊಬಗನ್ನು ಕಳೆದುಕೊಂಡಿಲ್ಲ. ರಾಮಾಯಣದ ಸೀತೆ ವನವಾಸಕ್ಕೆ ಬರೇ ನಾರು ಮಡಿಯನ್ನುಟ್ಟು ಹೋದಾಗ ಬೇರೇನೂ ತಗೊಂಡು ಹೋಗಿರಲಿಲ್ಲ ಅವಳು ರಾಮನ ಜೊತೆಯಲ್ಲಿ. ಒಮ್ಮೆ ಗುರುಪತ್ನಿ ಅನಸೂಯಾದೇವಿಯವರು ತಮ್ಮ ಆಶ್ರಮಕ್ಕೆ ಕರೀತಾರೆ, ಆಹ್ವಾನ ನೀಡ್ತಾರೆ ರಾಮ ಮತ್ತು ಸೀತೆ ಲಕ್ಷ್ಮಣರಿಗೆ. ಸೀತೆ ಇಟ್ಟಂತಹ ಸೀರೆ ಮಲಿನವಾಗಿತ್ತು, ತನ್ನ ಒಂದು ಸೀರೆಯನ್ನು ಅನಸೂಯಾದೇವಿ ಕೊಟ್ಟು ಒಂದು ವರವನ್ನು ನೀಡ್ತಾರಂತೆ ಅನಸೂಯಾದೇವಿ ಸೀತೆಗೆ. ನಿನ್ನ ಸೀರೆ ಯಾವತ್ತೂ ಶುಭ್ರವಾಗಿಯೇ ಮಡಿಯಾಗಿಯೇ ಇರಲಿ. ಅಂದರೆ ಪಾಪ ಆ ಕಾಡಿನಲ್ಲಿ ಆ ಸೀತಾಮಾತೆ ಎಲ್ಲಿ ಬಟ್ಟೆ ಒಣಗಾಕೋದೆಲ್ಲಿ, ಒಗೆಯೋದೆಲ್ಲಿ, ಬೇರೆ ಸೀರೆ ಉಡೋಣ ಅಂದರೆ ಸೀರೆಗಳಿರಲ್ಲ. ಅಂಥ ಸಮಯದಲ್ಲಿ ಅನಸೂಯಾದೇವಿ ಒಂದು ಅದ್ಭುತವಾದ ವರವನ್ನು ಕೊಟ್ಟು ನಿನ್ನ ಸೀರೆ ಸದಾ ಶುಭ್ರವಾಗಿರಲಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದರ ಒಂದು ಮಹತ್ವ. ಇನ್ನು ಮಹಾಭಾರತದ ಕಾಲದ ಕತೆ ನಿಮಗೆ ಗೊತ್ತೇ ಇದೆ, ದ್ರೌಪದಿ ವಸ್ತ್ರಾಪರಣದ ಕತೆ. 100 ಮೀಟರ್ ಅಲ್ಲ, ಎಷ್ಟು ಮೀಟರ್ಗಳು ಬಂತೋ ಗೊತ್ತಿಲ್ಲ. ದುಶಾಸನ ಅಪಹರಣ ಮಾಡ್ತಾ ಇದ್ದಾಗ ಶ್ರೀಕೃಷ್ಣನ ವರದಾನದಿಂದ ಅಕ್ಷಯವಾದಂಥ ಸೀರೆ ಕತೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದು ಬರೀ ಉಡುಪು ಅಲ್ಲ, ಸಂಸ್ಕೃತಿ, ಸಂಪ್ರದಾಯ, ಶ್ರಮ, ಕಲೆ ಮತ್ತು ಕುಟುಂಬದ ನೆನಪುಗಳನ್ನು ಕೊಡುವಂಥ ಒಂದು ಅಮೂಲ್ಯ ಪರಂಪರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮಗೂ ಗೊತ್ತಿರ್ಬೋದು, ಅಮ್ಮನ ಸೀರೆ ಅಂತ ಎತ್ತಿರ್ತೀವಿ, ಅತ್ತೆಯ ಸೀರೆ ಅಂತ ಎತ್ತಿರ್ತೀವಿ. ಹಳೆಯ ಸೀರೆಗಳನ್ನು ಹಾಗೇ ನಾವು ಒಂದು ಕಡೆ ಇಟ್ಟುಬಿಟ್ಟು ಅದನ್ನು ದುಪ್ಪಟಿ ಅಥವಾ ಒಂದು ಕೌದಿ ಒಂದ್ರ ಮೇಲೆ ಒಂದು ಸೀರೆನ ಇಟ್ಟು ಅದನ್ನು ಹೊಲಿದು ಅದನ್ನು ನಾವು ಉಪಯೋಗಿಸ್ಕೋತೀವಿ, ಮಕ್ಕಳಿಗೆ ಬೆಚ್ಚಗಾಗಿರುತ್ತೆ ಅಂತ. ಆ ಥರದಲ್ಲಿ ಸೀರೆಗಳು ನಮಗೆ ಮನೆಯಲ್ಲಿ ಒಂಥರ ಖುಷಿ ಕೊಡುವಂಥ ಒಂದು ವಿಶೇಷವಾದ ಸಂಗತಿ. ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದಂಥ ವಿಶಿಷ್ಟ ಸೀರೆಗಳ ಪರಂಪರೆ ಇದೆ. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಸೀರೆಗಳಿದೆ. ಈ ಸೀರೆಗಳ ಪರಂಪರೆ ಬಗ್ಗೆ ಮಾತಾಡೋಣ, ಒಂದು ಗೀತೆಯನ್ನು ಕೇಳ್ಕೊಂಬರೋಣ. ಹಾಗೆ ನಿಮ್ಮ ಸಂದೇಶಗಳಿಗೂ ಕೂಡ ನಾನು ಕಾಯ್ತಾ ಇದ್ದೀನಿ. 9480901013 ಇದಕ್ಕೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. 9489809103

0: ಮಹಾಲಕ್ಷ್ಮಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗಿದೆ 12:32:28. ಆಕಾಶವಾಣಿಯ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಲಿ ನಾನು ಗೌರಿ ನಿಮ್ಮ ಜೊತೆಯಾಗಿದ್ದೀನಿ. ನವೀನ್ ಗರಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದೀಗ ಕೇಳಿದಂಥ ಹಾಡು ನನ್ನಾಸೆಯ ಹೂವು ಚಿತ್ರದಾಗಿತ್ತು. ಜಗ್ಗೇಶ್ ಮತ್ತು ಮೋನಿಕಾ ಬೇಡಿ ಅವರ ಅಭಿನಯದಲ್ಲಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ. ಹೆಣ್ಣು ಚಂದ ಹೆಣ್ಣಿನ ನಗು ಚಂದ. ಹೌದು, ಹೆಣ್ಣು ಚಂದ ಆಗೋದಕ್ಕೆ, ಚಂದ ಕಾಣಿಸೋದಕ್ಕೆ ಒಂದು ಚಂದದ ಸೀರೆ ಉಟ್ಟರೆ ಹೇಗಿರುತ್ತೆ ಅಲ್ವಾ? ಮದುವೆಯಲ್ಲಿ ಅಥವಾ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಳ್ಳೆಯ ಸೀರೆ ಉಟ್ಟು ಹೆಣ್ಣು ಮಗು ಒಬ್ಬಳು ನಡ್ಕೊಂಬರ್ತಾ ಇದ್ದರೆ ಎಲ್ಲರ ಕಣ್ಣು ಆ ಕಡೆ ತಿರುಗುತ್ತೆ. ಯಾಕಂದರೆ ಆ ಹೆಣ್ಣಿನ ಸೌಂದರ್ಯವನ್ನು ಹೆಚ್ಚಿಸುವಂತಹ ಒಂದು ಅಭೂತಪೂರ್ವವಾದಂಥ ಶಕ್ತಿ, ಒಂದು ಅದ್ಭುತವಾದಂಥ ಶಕ್ತಿ ಸೀರೆಗಿದೆ ಅನ್ನೋದು ಎಲ್ಲರೂ ಹೂ ಅನ್ನಲೇಬೇಕು ಆ ಅಭಿಪ್ರಾಯ. ಹೌದು ಸ್ನೇಹಿತರೆ, ಅಂಥ ಒಂದು ಒಳ್ಳೊಳ್ಳೆಯ ಸೀರೆಗಳ ಒಂದು ಪರಂಪರೆಯೇ ನಮ್ಮ ಭಾರತದಲ್ಲಿದೆ. ನಮ್ಮ ಕರ್ನಾಟಕ ಮೈಸೂರು ಸಿಲ್ಕ್ ಕೇಳಬೇಕಾ? ಎಂಥ ಮೃದು, ಎಂಥ ಒಂದು ಟಚ್, ಎಷ್ಟು ಖುಷಿ ಕೊಡುತ್ತೆ ಅದು. ಹಾಗೆ ಹೊಳಪು, ಈ ಒಂದು ಹೊಳಪಿನ ರೇಷ್ಮೆ ಸೀರೆಗಳನ್ನು ಧರಿಸ್ಕೊಂಡವರಿಗೆ ಒಂಥರ ಖುಷಿ ಕೊಡುತ್ತೆ, ನಾನೇನೋ ಸ್ಪೆಷಲ್ ಅನ್ನುವಂಥ ಭಾವನೆ ಕೂಡ ಕೊಡುತ್ತೆ. ಮೊಳಕಾಲ್ಮೂರು ಸೀರೆ ಇದು ಕೂಡ ಅಷ್ಟೆ, ವಿಶಿಷ್ಟ ಜರಿ ವಿನ್ಯಾಸದ ಸೀರೆ. ಇಳುಕಲಿನ ಕೈಮಗದ ಕೆಂಪು ಪಲ್ಲಿನ ವಿಶೇಷ ಜರಿ ಅಂಚಿನ ಸೀರೆ, ಹಾಗೆಯೇ ಗುಳೇದ ಗುಡ್ಡದ ಕಣದ ಸೀರೆ, ಇವೆಲ್ಲ ಕೂಡ ಕರ್ನಾಟಕದ ಹೆಮ್ಮೆಯ ಸೀರೆಗಳು. ಮುಖ್ಯವಾಗಿ ಇವೆಲ್ಲ ಕೂಡ ಮಗ್ಗದಲ್ಲಿ ನೇಯ್ತಾರಲ್ಲ, ಅನೇಕರಿಗೊಂದು ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗೆ ತಮಿಳುನಾಡಿನ ಕಂಚಿಪುರಂ ಸಿಲ್ಕ್, ಮದುವೆ ಸೀರೆಗಳ ರಾಣಿ ಅಂತಲೇ ಹೇಳಿಸ್ಕೊಳ್ಳುತ್ತೆ ಇದು. ಯಾವುದೇ ವಿಶೇಷ ಸಮಾರಂಭಗಳಲ್ಲೂ ಕೂಡ ಸ್ತ್ರೀ ಆಕರ್ಷಕವಾಗಿ ಕಾಣಿಸೋದಕ್ಕೆ ಪ್ರಮುಖ ಕಾರಣ ಈ ಜರಿ ಸೀರೆಗಳು.

ಉತ್ತಮ ಒಂದು ಉತ್ತಮವಾದ ಕಂಚಿ ಸೀರೆಯನ್ನು ನೇಯೋದಕ್ಕೆ 15-30 ದಿನಗಳವರೆಗೆ ಬೇಕಾಗುತ್ತಂತೆ. ಇದರಲ್ಲಿ ರಚಿಸಲಾಗುವಂತಹ ಯಶೋದ ಬಾಲಕೃಷ್ಣ ಹಾಗೆ ದೃಶ್ಯಾವಳಿಗಳು, ಸಾಂಸ್ಕೃತಿಕ ಪರಂಪರೆಗಳ ದೃಶ್ಯಾವಳಿಗಳು ಇವೆಲ್ಲ ಬಹು ಮನಮೋಹಕವಾಗಿರುತ್ತೆ. ಹಾ ಸ್ನೇಹಿತರೆ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ, ಸೀರೆ ಉಟ್ಟ ಮಹಿಳೆ ಅಳುವ ಮಗುವಿನ ಕಣ್ಣೀರನ್ನು ಒರೆಸೋದಕ್ಕೆ, ಹಾಗೆ ಬಿಸಿ ಪಾತ್ರೆ ಹಿಡಿಯೋದಕ್ಕೆ ಅಡುಗೆ ಮನೆಯಲ್ಲಿ, ಇನ್ನು ಹೊಲದಲ್ಲಿ ಕೆಲಸ ಮಾಡುವಾಗ ತಲೆ ಮೇಲೆ ಹಾಕ್ಕೊಂಡು ನೆರಳು ತಗೊಳ್ಳೋದಕ್ಕೆ, ಇವೆಲ್ಲ ರಕ್ಷಣೆ ಪಡೆಯೋದಕ್ಕೆ ಸೀರೆನ ಉಪಯೋಗಿಸ್ಕೋತಾರೆ. ಶ್ರೀಕೃಷ್ಣ ಅಕ್ಷಯ ವಸ್ತ್ರ ಕೊಟ್ಟ, ನಮ್ಮಲ್ಲಿ ಮನೆಯಲ್ಲಿ ದಟ್ಟ ಹಾಕ್ಸಿದ್ದೀವಿ ಬೆಚ್ಚಗಿರುತ್ತೆ ಅಂತ ಅನುಷ ಅವ್ರು ಹೇಳ್ತಾ ಇದ್ದಾರೆ. ಓ, ಖುಷಿಯಾಯಿತು. ಸೀರೆ ಒಂದು ಅದ್ಭುತವಾದ ಉಡುಗೆ, ಉಟ್ಟರೆ ನಾರಿ ಸೀರೆ ಆಗುವಳು ಗಗನದ ತಾರೆ. ಸೂಪರ್ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನವೋದಯ ನಾಗರಾಜ್ ಅವ್ರು ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆ ಶಾಂತಾಚಾರ್ ಬಡಿಗೇರ್ ಅವರು ಕೊಕ್ಕನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹರಿಹರ ತಾಲೂಕಿನಿಂದ. ನವಿಲುಗೊರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಷಾಢ ಮಾಸವು ಹಿಂದೂ ಪಂಚಾಂಗದ 4ನೇ ತಿಂಗಳು. ಈ ತಿಂಗಳು ಬಂತೆಂದರೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಪ್ರಕೃತಿಯ ದೃಷ್ಟಿಯಿಂದ ಅನೇಕ ವಿಶೇಷತೆಗಳಿರುತ್ತೆ. ಸಾಧು ಸಂತರು ಸ್ವಾಮೀಜಿಗಳು ಒಂದೇ ಕಡೆ ಉಳಿದು ತಪಸ್ಸು ಜ್ಞಾನಾಜ್ಞೆ ಮಾಡುವಂತಹ ಚಾತುರ್ಮಾಸ ವ್ರತ ಈ ತಿಂಗಳಿಂದಲೇ ಆರಂಭ ಆಗುತ್ತೆ. ತಮಗೆ ಜ್ಞಾನ ನೀಡಿದ ಗುರುಗಳನ್ನು ಸ್ಮರಿಸಿ ಪೂಜಿಸುವಂತಹ ಗುರು ಪೂರ್ಣಿಮೆ ಹಬ್ಬ ಆಷಾಢದ ಹುಣ್ಣಿಮೆಯಾಗಿ ಬರುತ್ತೆ. ಈ ಸಮಯದಲ್ಲಿ ಮುಂಗಾರು ಮಳೆ ಚುರುಕಾಗಿರೋದ್ರಿಂದ ರೈತರು ಬಿತ್ತನೆ ನಾಟಿ ಕೆಲಸಗಳಲ್ಲಿ ಸಂಪೂರ್ಣ ಬ್ಯುಸಿಯಾಗಿರ್ತಾರೆ. ಮಳೆಗಾಲ ಆರಂಭ ಆಗೋದ್ರಿಂದ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಸಾಧ್ಯತೆ ಹೆಚ್ಚು. ಹೀಗಾಗಿ ಈ ತಿಂಗಳಲ್ಲಿ ಕಹಿಬೇವು, ಬೆಲ್ಲ ತಿನ್ನುವಂತಹ ಮತ್ತು ಪಥ್ಯದ ಆಹಾರ ಸೇವಿಸುವಂತಹ ಪದ್ಧತಿ ಇದೆ. ಒಟ್ಟಾರೆ ಆಷಾಢ ಮಾಸ ಭಕ್ತಿ, ಗುರುಗಳ ಸ್ಮರಣೆ, ಆತ್ಮಚಿಂತನೆ, ವ್ರತಾಚರಣೆ ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯ ಸಂಕೇತವಾದ ಪವಿತ್ರ ತಿಂಗಳು ಅಂತ ಪರಿಗಣಿಸಲಾಗುತ್ತೆ. ಆಹಾ, ನಿಮ್ಮ ಸುದೀರ್ಘವಾದ ಸಂದೇಶಕ್ಕೆ ಧನ್ಯವಾದಗಳು ಸರ್. ಹಾಗೆ ನಮಸ್ತೆ ಮೇಡಮ್, FM ಬಾನಲಿಯಲ್ಲಿ ಸುಮಧುರವಾದ ಮಾಹಿತಿ, ಹಾಡುಗಳು ಅದ್ಭುತವಾದ, ಧನ್ಯವಾದಗಳು ನಿಮಗೆ, ಹಾಡುಗಳು ಅದ್ಭುತ ನಿಮಗೆ, ಧನ್ಯವಾದಗಳು ಅಂತ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಶ್ರೀಧರ್, ಪದ್ಮ, ಪನ್ನಗ, ಅನಂತ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೆ ಸ್ನೇಹಿತರೆ, ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಹಾಡುಗಳು ತುಂಬ ಚೆನ್ನಾಗಿದೆ, ಸೀರೆಯ ಮಾಹಿತಿಗಳು ಕೂಡ ಚೆನ್ನಾಗಿದೆ. ಆಷಾಢ ಬಂದರೆ ದೇವಿ ಟೆಂಪಲ್ಗೆ ಹೋಗೋದು ತುಂಬ ಸಂತೋಷ ಕೊಡುತ್ತೆ. ನಿಮ್ಮ ಮಾತುಗಳು ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ. ಸರಸ್ವತಿಯವರು PTM ಲೇಔಟ್ನಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ನಿಮ್ಮ ಸಂದೇಶಗಳು ಕೂಡ ಚೆನ್ನಾಗಿರುತ್ತೆ ನಮಗೆ ಆಗಾಗ ಒಂಥರ ಏನು ಹಿಟ್ಟಲ್ ಬಿದ್ದ ಅವರೇಕಾಳು ಹಾಗೆ ಅಂತ ರವಿಚಂದ್ರನ್ ಹೇಳ್ತಾರಲ್ಲ, ಆ ಥರ ನಿಮ್ಮ ಸಂದೇಶಗಳು ಬರ್ತಾ ಇದ್ರೆ ನಮಗೆ ಸ್ಫೂರ್ತಿ ಕೊಡುತ್ತೆ. ಖಂಡಿತ ನೀವು ಸಂದೇಶ ಮಾಡೋದಕ್ಕೆ ಕಳಿಸೋದಕ್ಕೆ ಮರಿಬೇಡಿ. 9480913 ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಟೀಚರ್ ಮೇಲೆ ಬಂದ್ಬಿಡ್ತು, ನಮ್ಗೆ ಹೇಳ್ಕೊಡ್ಲಿಲ್ಲ ಟೀಚರ್ ಅಂತ. ರನ್ನ ಚಿತ್ರದ ಗೀತೆನ ಕೇಳ್ತಾ ಇದ್ರಿ, ಸುದೀಪ್ ಅವರ ಅಭಿನಯದ ಸೊಗಸಾದ ಗೀತೆ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಮೂಡಿಬಂತು. ಹಾ ಹಾ, ಸೀರೆಯುಟ್ಟ ಹೆಣ್ಣಿನ ಸೌಂದರ್ಯ ಭಾರತೀಯ ಸಂಸ್ಕೃತಿಯ ಜೀವಂತ ಕಾವ್ಯವಿದ್ದ ಹಾಗೆ. ಆರು ಗಜದ ವಸ್ತ್ರದಲ್ಲಿ ಅವಳ ಅಂದವು ಇಮ್ಮಡಿಗೊಳ್ಳುತ್ತೆ. ಸೀರೆ ಉಟ್ಟ ನಾರಿಯ ನಡಿಗೆಯಲ್ಲೊಂದು ಹೆಮ್ಮೆಯ ಗೆಜ್ಜೆಯ ನಾದ ಇದೆ. ಆ ರೂಪ ವರ್ಣಿಸಲು ಪದಗಳೇ ಸಾಲದು. ಫ್ಯಾಷನ್ ಏನೇ ಬದಲಾದರೂ ಕೂಡ ಸೀರೆಯ ಆಕರ್ಷಣೆ ಎಂದಿಗೂ ಕಡಿಮೆ ಆಗೋದಿಲ್ಲ. ಇದು ನಮ್ಮ ಪರಂಪರೆಯ ಪ್ರತೀಕ. ಸೀರೆ ಕೇವಲ ಉಡುಪಲ್ಲ, ಅದು ಹೆಣ್ಣಿನ ಒಡನಾಟದ ಹಳೆಯ ನೆನಪು ಹಾಗೂ ಮಧುರ ಭಾವನೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಹಳ ಸೊಗಸಾಗಿದೆ ನಿಮ್ಮ ಸಂದೇಶ, ಧನ್ಯವಾದಗಳು. ಕಲ್ಲೇಶ್ವರ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ ಹೇಳ್ತಾ ಇದ್ದಾರೆ, ಸೀರೆ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಗೌರವ ಮತ್ತು ಮಹಿಳೆಯ ಸೌಂದರ್ಯದ ಪ್ರತೀಕ ಆಗಿದೆ. ಕಾಲ ಬದಲಾಗಬಹುದು, ಫ್ಯಾಷನ್ ಬದಲಾಗಬಹುದು, ಆದರೆ ಸೀರೆಯ ಮೇಲಿನ ಗೌರವ ಎಂದಿಗೂ ಕಡಿಮೆ ಆಗೋದಿಲ್ಲ. ಪ್ರತಿಯೊಂದು ಸೀರೆಯಲ್ಲೂ ನಮ್ಮ ನಾಡಿನ ಕಲೆ, ಅದನ್ನು ತಯಾರಿಸುವಂತಹ ನೇಕಾರರ ರೇಷ್ಮೆ, ಬೆಳೆಯುವಂತಹ ರೈತರ ಶ್ರಮ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆ ಅಡಗಿದೆ. ನನ್ನ ಮದುವೆಯಾಗಿ 21 ವರ್ಷ ಆಯಿತು. ನನ್ನ ಮಡದಿಗೆ ಮೊದಲ ಉಡುಗೊರೆ ತುಮಕೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದು ಸೀರೆ ಕೊಡಿಸಿದ್ನಲ್ಲ, ಅದೇ ಮೊದಲ ಉಡುಗೊರೆ ಅಂತ. ಶಬಾಸ್. ಹೌದು, ಖಂಡಿತ. ಆ ಒಂದು ಸೀರೆಯನ್ನು ನಿಮ್ಮ ಶ್ರೀಮತಿಯವರು ಯಾವತ್ತೂ ಆಚೆ ಹಾಕೋದೇ ಇಲ್ಲ, ಯಾಕಂದರೆ ಅದು ಒಳ್ಳೆಯ ನೆನಪಾಗಿ ಹಾಕೇ ಇರುತ್ತೆ. ಅದೆಷ್ಟೇ ಹರಿದಿರಲಿ, ಹಾಳಾಗಿದ್ದರೂ ಕೂಡ ಆ ಸೀರೆನ ನಾವು ಬಿಡೋದಿಲ್ಲ, ಯಾಕಂದರೆ ಅದ್ರ ಜೊತೆ ಒಂದು ಬಾಂಧವ್ಯ, ಒಂದು ಸೊಗಸಾದ ನೆನಪು ಹಾಗೆ ಉಳಿದಿರುತ್ತೆ ಅಲ್ವಾ. ನಾನು ಪ್ರಥಮ ಬಾರಿಗೆ ಕೆಲಸಕ್ಕೆ ಹೋದಾಗ ತಗೊಂಡಂಥ ಸೀರೆ, ನಮ್ಮ ಅಮ್ಮ ಕೊಡಿಸಿದಂಥ ಸೀರೆ, ನಮ್ಮ ಅಪ್ಪ ಕೊಡಿಸಿದಂಥ ಸೀರೆ, ಯಜಮಾನರು ಕೊಡಿಸಿದಂಥ ಸೀರೆ, ಹೀಗೆ ಹಲವಾರು ರೀಸನ್ಗಳಿಂದಾಗಿ ಆ ಸೀರೆ ನಾವು ಉಡ್ತೀವೋ ಬಿಡ್ತೀವೋ ಹಾಗೇ ಉಡ್ಕೊಂಡಿರುತ್ತೆ ನಮ್ಮ ವಾರ್ಡ್ರೋಬ್ನಲ್ಲಿ. ವಾರ್ಡ್ರೋಬ್ನಲ್ಲಿ ಕೈ ಹಾಕಿದ್ರೆ ದಬದಬಾ ಅಂತ ತಲೆ ಮೇಲೆ ಸೀರೆ ಬೀಳ್ತಾ ಇದ್ರು ಕೂಡ ಹೊರಗಡೆ ಹೋದಾಗ ಹೀಗೇ ಒಂದ್ಸಲ ಕಣ್ಣು ಹಾಯಿಸುತ್ತೆ. ನಾವು ಹಾಯಿಸ್ತೀವಿ ಸೀರೆಗಳ ಮೇಲೆ, ಯಾವುದೋ ಒಂದು ಸೀರೆ ತುಂಬ ಇಷ್ಟ ಆಗ್ಬಿಡುತ್ತೆ, ಆದರೆ ಸ್ವಲ್ಪ ಕೆಳಗಡೆ ಅಂಚು ಆ ಸೆರಗು ಯಾಕೋ ಸ್ವಲ್ಪ ಸರಿಯಾಗಿಲ್ಲ, ಅವನ ಹತ್ರ ಮತ್ತೊಂದು ಸೀರೆ ತೆಕ್ಕೊಡಪ್ಪ ಅಂತ ಅಂಗಡಿಯವರನ್ನ ಕೇಳ್ತೀವಿ ನಾವು. ಹೀಗೆ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ಸೀರೆಗಳು. ಹೌದು, ಇದು ಎಲ್ಲ ಸ್ತ್ರೀಯರ ಕತೆ. ಯಾರು ಕೂಡ ಸೀರೆನ ಬೇಡ ಅನ್ನಲ್ಲ, ಎಷ್ಟೇ ಮನೇಲಿ ಸೀರೆ ಇದ್ದರೂ ಒಂದು ಹೊಸ ಸೀರೆ ಬಂದಾಗ ಖಂಡಿತವಾಗಿ ಮುಖ ಹೂನಾಗಿ ಅರಳುತ್ತೆ. ಸೀರೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಕಿ ಅಣ್ಣವರ ಹಾಡು ನೆನಪಾಗ್ತಾ ಇದೆಯಂತೆ ನಾಗರಾಜ್ ಸರ್ಗೆ. ಮೋಡದ ಮರೆಯ ಚಂದಿರ, ಮೋಡದ ಮರೆಯ ಚಂದಿರ ಚಂದ, ಸೆರಗಿನ ಮರೆಯ ಚೆಲುವೆ ಅಂದ, ರಾಜಾನಾನರಾಜದ ಹಾಡಲ್ವಾ, ಅದು ನೆನಪಾಗ್ತಾ ಇದೆ ನನಗೆ ಅಂತಿದ್ದಾರೆ. ಈ ನೀಲಕಂಠ ಚಿತ್ರದಲ್ಲಿಯೂ ಹಾಡಿದೆ ಅಲ್ಲ ಹೆಣ್ಣು ಚಂದ ಅಂತ. ನಿಮ್ಮ ಕಾಮನ ಬಿಲ್ನಲ್ಲಿ ನಿಮ್ಮ ಮಾತು ಚಂದ, ನಿಮ್ಮ ಸೀರೆಗಳ ಮಾತು ಒಟ್ಟು

ಶಾರೀರಿಕವಾಗಿಯೂ ಕೂಡ ಪ್ರೂವ್ ಆಗಿದೆ. ಯಾಕೆಂದರೆ ಅದರಲ್ಲಿ ಗಾಳಿ, ನಮ್ಮ ದೇಹಕ್ಕೆ ಬೇಕಾಗುವಂಥ ಗಾಳಿ ಹಗುರವಾಗಿ ನಮಗೆ ಸಿಗುತ್ತೆ, ಆರಾಮವಾಗಿ ಗಾಳಿ ಓಡಾಡುತ್ತೆ, ಸಂಚಾರ ಮಾಡುತ್ತೆ ಅನ್ನುವಂಥ ವಿಚಾರ. ಹಾಗೆಯೇ ಕಾಟನ್ ಸೀರೆಗಳಂತೂ ದೇಹದ ಚರ್ಮಗಳಿಗೆ ಕೂಡ ಬಹಳ ಉತ್ತಮ, ದೇಹನ್ನು ತಂಪಾಗಿಡಿಸೋದ್ರ ಜೊತೆಯಲ್ಲಿ ಮಾನಸಿಕ ಆರೋಗ್ಯಕ್ಕೆ ಕೂಡ ಉತ್ತಮ ಅನ್ನುವಂಥ ಮಾತು ವಿಜ್ಞಾನಿಗಳಿಂದ ಬಂದಿದೆ. ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಕೂಡ ತುಂಬ ಚೆನ್ನಾಗಿರೋ ಸೀರೆ ಸಿಗುತ್ತೆ ರೀ. ಅವರು ನವಿಲು ಕಮಲ ಪ್ರಕೃತಿಯ ವಿನ್ಯಾಸಗಳಿಂದ ಅಲಂಕರಿಸಪಡುವಂಥ ಗಾಢ ಬಣ್ಣಗಳಿರುವ ಚಿತ್ತಾಕರ್ಷಕವಾದ ಪೈಠಣಿ ಸೀರೆಗಳನ್ನು ಅಲ್ಲಿ ನೇಯ್ತಾರೆ. ಇದು ಬಹಳ ಪ್ರಸಿದ್ಧವಾದಂಥದ್ದು. ಆಂಧ್ರಪ್ರದೇಶ ತೆಲಂಗಾಣದಲ್ಲಿ ಪೋಚಂಪಲ್ಲಿ ಇಕ್ಕತ್ ಸೀರೆಗಳು ಬಹಳ ಪ್ರಸಿದ್ಧ. ಆದರೆ ಗುಜರಾತಿನ ಪ್ರಸಿದ್ಧ ಪಟೋಲಾ ಸೀರೆ, ಇದು ನೋಡೋದಕ್ಕೆ ಬಲು ಚಂದ. ನಿಮಗೆ ಗೊತ್ತ ಸ್ನೇಹಿತರೆ, ಒಂದು ಪಟೋಲಾ ಸೀರೆಯನ್ನು ತಯಾರಿಸೋದಕ್ಕೆ ಸುಮಾರು 6 ತಿಂಗಳಿಂದ 1 ವರ್ಷ ಬೇಕಾಗತ್ತಂತೆ. ಉತ್ತರ ಪ್ರದೇಶದ ಹೆಮ್ಮೆಯ ಬನಾರಸಿ ಸೀರೆ ಕೂಡ ವಿಶೇಷ ಸಂದರ್ಭದಲ್ಲಿ ಎದ್ದು ಕಾಣುವಂತಹ ಲುಕ್ ಕೊಡುವಂಥ ಒಂದು ವಿಶಿಷ್ಟವಾದಂಥ ಸೀರೆ. ಈ ಬನಾರಸಿ ಸೀರೆಯಲ್ಲಿ ಅದೆಷ್ಟು ವೈವಿಧ್ಯತೆಗಳಿದೆ. ಇನ್ನು ಮಧ್ಯಪ್ರದೇಶದ ಕಡೆ ತಯಾರಾಗುವಂಥ ರಾಜ ಮರ್ಯಾದೆಯನ್ನು ಸಾರುವಂತಹ ಲೈಟ್ ವೈಟ್ ಸೀರೆ ಚಂದೇರಿ ಮತ್ತು ಮಹೇಶ್ವರಿ ಸೀರೆ, ಇವು ಬಹಳ ಪ್ರಸಿದ್ಧವಾದಂಥದ್ದು. ಅಸ್ಸಾಂನ ಮೂಗಾ ಸಿಲ್ಕ್ ಕಾಲ ಕಳೆದಂತೆ ಇನ್ನಷ್ಟು ಹೊಡಪು ಪಡೆಯುತ್ತೆ ಈ ಸೀರೆ, ಅಪರೂಪದ ರೇಷ್ಮೆ ಸೀರೆ. ಒಡಿಸ್ಸಾದ ಸಂಬಲ್ಪುರಿ ಇಕ್ಕತ್, ಹಾಗೆ ಕೇರಳದ ಕಸೂ ಸೀರೆ. ಕೇರಳದ ಸೀರೆ ಅಂದರೆ ನಿಮಗೆ ಗೊತ್ತೇ ಇದೆ, ಬಿಳಿ ಬಣ್ಣದ ಮೇಲೆ ಚಿನ್ನದ ಅಂಚು, ಸರಳತೆ ಸೌಂದರ್ಯ. ಹಾಗೆ ಪಶ್ಚಿಮ ಬಂಗಾಳದ ಬಾಲ್ಚುರಿ ಮತ್ತು ತಾವ್ ಸೀರೆ, ಕಾಶ್ಮೀರದ ಸುಂದರ ಕಾಶ್ಮೀರಿ ಸಿಲ್ಕ್ ಸೀರೆಗಳು. ಅಬ್ಬಬ್ಬಾ, ನಮ್ಮ ಭಾರತದಲ್ಲಿ ಯಾವ ಪ್ರದೇಶದಲ್ಲೂ ಸೀರೆ ಅನ್ಬಿಟ್ಟಿಲ್ಲ ನೋಡಿ, ಎಲ್ಲ ಕಡೆ ಸುಂದರವಾಗಿ ನೇಯ್ತಾರೆ ಈ ಸೀರೆಗಳನ್ನು. ಹೆಮ್ಮೆ ಅನಿಸುತ್ತೆ ಅಲ್ಲ.

ಆಹಾ ಹಾ ಹಾ, ಎಂಥ ಚಂದದ ಗೀತೆಯನ್ನು ಕೇಳ್ತಾ ಇದ್ವಲ್ಲ. ಹೌದು, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಅಂದರೆ ಹಾಗೆ ಅಲ್ವಾ, ಚಂದದ ಹಾಡು ಮೂಡಿ ಬಂದಿದ್ದು ಎಫ್ ಎಂ ರೇನ್ಬೋದಲ್ಲಿ. ದಿಗಂತ್ ನಿಧಿ ಸುಬ್ಬಯ್ಯ ಅವರ ಅಭಿನಯದ ಪಂಚರಂಗಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ, ಮನೋಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ. ಯೋಗರಾಜ್ ಭಟ್ ಅವರ ರಚನೆಯಾಗಿತ್ತು, ಅಲ್ಲ ನಿರ್ದೇಶನ ಇತ್ತು ಈ ಚಿತ್ರಕ್ಕೆ. ಸ್ನೇಹಿತರೆ, ಒಂದು ಗಂಟೆಗೆ ನಿಮಗೋಸ್ಕರ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಕರೆಯಲಿ ಕೈರುಚಿ ಅಂತ. ಹರ್ಷಿತಾ ಅವರಿದ್ದಾರೆ, ಇವತ್ತು ನಿಮ್ಮ ಜೊತೆಯಲ್ಲಿರ್ತಾರೆ. ರುಚಿಯಾದ ಅಡಿಕೆ ರೆಸಿಪಿಗಳು, ಹೊಸ ಹೊಸ ರೆಸಿಪಿಗಳಿದ್ದರೆ ಖಂಡಿತವಾಗ್ಲೂ ಹರ್ಷಿತಾ ಅವ್ರ ಜೊತೆಯಲ್ಲಿ ನೀವು ಶೇರ್ ಮಾಡ್ಕೋಬಹುದು. ಮಾಡಬೇಕಾದಿಷ್ಟೇ ಕರೆ ಮಾಡಿ 0800-221-2026 222-8126 ನೀವು ಕರೆ ಮಾಡಬೇಕು. ಕರೆ ಮಾಡಿ ಹೊಸ ರುಚಿ ಇದ್ದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ. ಒಂದು ಗಂಟೆ ಅಲ್ವಾ, ಎಲ್ಲರೂ ಸ್ವಲ್ಪ ಮಾಡಿ ಟ್ರೈ ಮಾಡ್ಬೋದು ಇವತ್ತೇನೆ ಅನಿಸುತ್ತೆ. ಸೀರೆಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಸೊಗಸಾದ ಸೀರೆಗಳು ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ತಯಾರಾಗುತ್ತವೆ ಅಂತ. ಇದರ ಹಿಂದೆ ನೇಕಾರರ ಒಂದು ಶ್ರದ್ಧೆ, ಪರಿಶ್ರಮ, ಅವರ ಒಂದು ಕಲ್ಪನೆ ಇವೆಲ್ಲವೂ ಅಡಗಿದೆ. ಸ್ನೇಹಿತರೆ, ವಿಶ್ವದಲ್ಲೇ ಅತಿ ಉದ್ದದ ಸೀರೆ 100 ಮೀಟರ್ಗಿಂತ ಹೆಚ್ಚು ಉದ್ದ ಇತ್ತಂತೆ, ಅದನ್ನು ಪ್ರದರ್ಶನ ಮಾಡಲಾಗಿತ್ತು. ಹಾಗೆ ಭಾರತೀಯರು ಸೀರೆ ಧರಿಸೋದಕ್ಕೆ ಒಂದೇ ರೀತಿ ಏನಲ್ಲ, 100ಕ್ಕಿಂತ ಹೆಚ್ಚು ವಿಧಾನ ಇದೆಯಂತೆ. ಸಂಶೋಧಕರು ಹೇಳಿರೋ ಮಾತಿದು, 100 ಥರದಲ್ಲಿ ಸೀರೆ ಉಡ್ಬೋದಂತೆ ನೋಡಿ. ಹೌದಲ್ಲ, ಈಗಿನ ಹುಡುಗಿಯರು ಸೀರೆ ಅಂದರೆ ಮುರಿತಾರೆ ಈಗಿನ ಜನ್ರೇಷನ್ ಅವರು ಅಂತ ಒಂದು ಮಾತಿದೆ. ಖಂಡಿತ ಇಲ್ಲ, ತುಂಬ ಇಷ್ಟಪಟ್ಟು ಉಡ್ತಾರೆ. ಯಾಕೆ ಅಂದರೆ ಉಡೋಕ್ಕೆ ಸ್ವಲ್ಪ ಕಷ್ಟ, ಹೆಲ್ಪ್ ಬೇಕಾಗತ್ತೆ. ಆದರೆ ಅದನ್ನು ಈಗ ವಿನ್ಯಾಸವಾಗಿ ಮಾಡುವಂಥ ಒಂದು ಹೊಸ ಹೊಸ ವಿಧಾನಗಳಿದೆ. ರೆಡಿಯಾಗಿ ಎಲ್ಲ ರೆಡಿ ಇರುತ್ತೆ, ಸುಮ್ಮನೆ ಹಿಂಗೆ ಸರ್ಗೆ ಹಾಕ್ಕೊಂಡ್ರಾಯ್ತು, ಒಂದು ಪಿನ್ ತೆಗೆದ್ರಾಯ್ತು, ಅಷ್ಟೇ ಸೀರೆನೇ ಉಟ್ಟಂಗಿರುತ್ತೆ, ಸೀರೆನೇ ಉಟ್ಟಿರ್ತಾರೆ, ಅಷ್ಟು ಸುಲಭವಾಗಿದೆ. ಹೀಗೆ 100ಕ್ಕೂ ಹೆಚ್ಚಿನ ವಿಧಾನಗಳಿದೆಯಂತೆ. ಇನ್ನು ಮಹಾರಾಷ್ಟ್ರದ ನವ್ವಾರಿ ಸೀರೆ 9 ಗಜ ಉದ್ದ ಇರುತ್ತಂತೆ. ಆಮೇಲೆ ಇನ್ನೂ ಒಂದು ಖುಷಿ ಕೊಡುವಂಥ ವಿಚಾರ ಅಂದರೆ, ಕೆಲವು ಕೈಮಗ್ಗ ಸೀರೆಗಳಿಗೆ ಭೌಗೋಳಿಕ ಸೂಚ್ಯಂಕ GI ಅಂತ ಹೇಳ್ತೀವಿ, ಇದು ದೊರಕಿದೆ, ನಮ್ಮ ಸರ್ಕಾರ ಅದನ್ನು ಕೊಟ್ಟಿದೆ. ಅದು ಏನಪ್ಪ ಇದು ವಿಶೇಷ, GI ಅಂದರೆ ಏನು, GI ಟ್ಯಾಗ್ ಅಂದರೆ ಏನು ಅಂದರೆ ಭೌಗೋಳಿಕ ಸೂಚ್ಯಂಕ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಒಂದು ಈ ಕೈಮಗ್ಗದ ಸೀರೆಗಳಿಗೆ ಕೊಡ್ತಾರೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಉತ್ಪತ್ತಿ ಆಗುವಂಥ, ಉತ್ಪಾದನೆಯಾಗುವಂಥ ಉತ್ಪನ್ನಕ್ಕೆ ಕೊಡುವಂಥ ವಿಶೇಷ ಮಾಹಿತಿ ಇದು, ಮಾನ್ಯತೆ ಇದು. ಈ ಮಾನ್ಯತೆಯಿಂದ ಭಾರತದಲ್ಲಿ GI ನೋಂದಣಿ ಕಾಯ್ದೆ 1999 ನೀಡಲಾಗ್ತಾ ಇದೆ. GI ನೋಂದಣಿ ಕಾಯ್ದೆ 1999 ನೀಡಲಾಗ್ತಾ ಇದೆ. GI ಟ್ಯಾಗ್ ಸುಲಭವಾಗಿ ಹೇಳಬೇಕು ಅಂದರೆ, ಮೈಸೂರು ಪಾಕ್ ಅಂದ ತಕ್ಷಣ ಮೈಸೂರು ನೆನಪಾಗೋ ಹಾಗೆ, ಮೈಸೂರು ಸಿಲ್ಕ್ ಅಂದ ತಕ್ಷಣ ಕರ್ನಾಟಕದ ಹೆಮ್ಮೆ ನೆನಪಾಗೋ ಥರ ಇದು GI ಮಹತ್ವ ಇರುತ್ತೆ. ನಕಲಿ ಉತ್ಪನ್ನಗಳಿಂದ ಮೂಲ ಉತ್ಪನ್ನಕ್ಕೆ ರಕ್ಷಣೆ ದೊರೆಯುತ್ತೆ. ಸ್ಥಳೀಯ ನೇಕಾರರು ಮತ್ತು ಕುಶಲಕರ್ಮಿಗಳ ಜೀವನೋಪಾಯಕ್ಕೆ ಬಲ ಸಿಗುತ್ತೆ. ದೇಶ ವಿದೇಶಗಳಲ್ಲಿ ಉತ್ಪನ್ನಕ್ಕೆ ಹೆಚ್ಚಿನ ಮೌಲ್ಯ ಸಿಗುತ್ತೆ. ಸಾಂಸ್ಕೃತಿಕ ಪರಂಪರೆ ಸುರಕ್ಷಿತವಾಗಿರುತ್ತೆ. ರಫ್ತು ಅವಕಾಶಗಳು ಹೆಚ್ಚಿರುತ್ತೆ ಅಂತ GI ಟ್ಯಾಗನ್ನು ಕೊಟ್ಟಿದ್ದಾರೆ. ನಾನು ಈಗಷ್ಟೇ ಎಲ್ಲ ಸೀರೆಗಳ ಹೆಸರನ್ನು ಹೇಳಿದ್ನಲ್ಲ, ಇವಕ್ಕೆಲ್ಲ GI ಟ್ಯಾಗ್ ಸಿಕ್ಕಿದೆ. ಒಂದು ಕೇವಲ ಉಡುಪು ಅಂತ ಇದನ್ನು ಕೊಡುವಂಥದ್ದಲ್ಲ, ಸೀರೆಯೊಂದಿಗೆ ಬೆಸೆದುಕೊಂಡಿರುವಂಥ 100 ವರ್ಷಗಳ ಇತಿಹಾಸ, ಸಾವಿರಾರು ನೇಕಾರರ ಕೌಶಲ್ಯ ಮತ್ತು ಒಂದು ಪ್ರದೇಶದ ಸಾಂಸ್ಕೃತಿಕ ಗುರುತಿಗೆ ದೊರೆತಂತಹ ಗೌರವ ಈ GI ಟ್ಯಾಗ್ ಅಂತ ಹೇಳ್ಬೋದು. ಸ್ನೇಹಿತರೆ, ಸೀರೆ ಬಗ್ಗೆ ಮಾತಾಡ್ತಾ ಎಷ್ಟೊಂದು ವಿಷಯವನ್ನು ಮಾತಾಡ್ಬಿಟ್ವಲ್ವ. ಹಾಗೆಯೇ ನಾವು ಬ್ಲೌಸು, ಮೊದಲೆಲ್ಲ ಬ್ಲೌಸ್ ಬರ್ತಾ ಇರಲಿಲ್ಲ ಸೀರೆ ಜೊತೆಯಲ್ಲಿ, ಬ್ಲೌಸನ್ನು ಸಪ್ರೇಟಾಗಿ ಹೊಲಿಸ್ಕೋಬೇಕಾಗಿತ್ತು. ಆದರೆ ಈಗ ಹಾಗಲ್ಲ, ಎಲ್ಲ ಸೀರೆ ಜೊತೆಯಲ್ಲೂ ಬ್ಲೌಸ್ ಬಂದ್ಬಿಡುತ್ತೆ. ಹಾಗಾಗಿ ಟೈಲರ್ಗೆ ಇರುವಂಥ ಡಿಮಾಂಡು, ಜೀವನೋಪಾಯಕ್ಕೆ ಈ ಒಂದು ಹೊಲಿಗೆ ಕೂಡ ಬಹಳ ಉಪಯುಕ್ತ ಆಗ್ತಾ ಇದೆ. ತುಂಬ ಡಿಮಾಂಡ್ ಇದೆ ಟೈಲರ್ಗಳಿಗೆ, ಒಳ್ಳೊಳ್ಳೆ ರೀತಿಯಲ್ಲಿ ಹೊಲಿದ್ಕೊಳ್ಳುವಂಥ ಟೈಲರ್ಗಳು ಸಿಗೋದೆ ಅಪರೂಪ ಅಂತಾರೆ. ಮತ್ತು ಒಬ್ಬರು ಟೈಲರ್ ಅಡ್ಜಸ್ಟ್ ಆಗೋದು ಅಂದರೆ ಬೇರೆಯವ್ರ ಹತ್ರ ಹೋಗೋಕ್ಕೆ ಮನಸ್ಸು ಬರಲ್ಲ ನೋಡಿ, ಈ ಥರ ಈ ಸೀರೆಯ ಪ್ರಪಂಚ. ಇನ್ನು ಸೀರೆಗೆ ಕುಚ್ಚು ಕೊಟ್ಟುವಂಥದ್ದು ಒಂದು ಉದ್ಯೋಗ, ಸೀರೆ ಡ್ರಾಪಿಂಗ್ ಮಾಡುವಂಥದ್ದು, ಸಾರಿ ಡ್ರಾಪಿಂಗ್ ಅನ್ನೋದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ. ಹಾಗೆ ವಿಶೇಷಗಳಲ್ಲಿ ಸೀರೆ ಉಡಿಸೋಕೆ ಬರ್ತಾರೆ ಬ್ಯೂಟಿ ಪಾರ್ಲರ್ಗಳವರು, ಅದಕ್ಕೆ ವಿಶೇಷ ಪರಿಣತಿ ಪಡೆದಂಥವ್ರು ಇರ್ತಾರೆ. ಟಕ್ಕ ಚಕ್ಕ ಚಕ್ಕ 1 ನಿಮಿಷದಲ್ಲಿ ಸೀರೆ ಉಡಿಸಿ ಹೋಗ್ತಾರೆ. ಇವರಿಗೆಲ್ಲ ಜೀವನೋಪಾಯಕ್ಕೆ ದಾರಿ ಕೊಡುವಂಥ ಈ ಸೀರೆ, ಸೀರೆ ಉದ್ಯಮ ಬಹಳ ವಿಸ್ತಾರವಾಗಿ ಬೆಳೆದಿದೆ. ಇದರ ಬಗ್ಗೆ ಮಾತಾಡ್ತಾ ಕಾಮನ ಬಿಲ್ಲಲ್ಲಿ ಸಾಗಿ ಬಂದಿದ್ದೀವಿ. 12:56 ಆಗೋಗಿದೆ. ನಿಮ್ಮ ಸಂದೇಶಗಳನ್ನು ತಗೊಳ್ಳಲಿಲ್ಲ ಅಂದರೆ ಖಂಡಿತವಾಗಿ ಬೈಕೋತೀರಾ. ನಾಗೇಂದ್ರ ತಾವರೆಕೆರೆಯವರು ಹೇಳ್ತಾ ಇದ್ದಾರೆ, ಒಂದಕ್ಕಿಂತ ಒಂದು ಹಾಡುಗಳು ಚೆನ್ನಾಗಿದೆ, ನವಿಲುಗರಿ ಕಾರ್ಯಕ್ರಮ ಖುಷಿಯಾಯಿತು ಅಂತ. ಸೀರೆ ಸಾಂಗ್ ಒಂದಕ್ಕಿಂತ ಒಂದು ಸೂಪರ್, ನಿಮ್ಮ ನಿರೂಪಣೆ ಮಾಹಿತಿ ತುಂಬ ಇಷ್ಟ ಆಯಿತು ಅಂತ ಲಕ್ಷ್ಮೀ ಚಂದ್ರಶೇಖರ್ ಶ್ರೀ ಹೋವಳೆ ಅವರು ಹೇಳ್ತಾ ಇದ್ದಾರೆ. ಪೈತನಿ ಸೀರೆ ತುಂಬ ಉತ್ಕೃಷ್ಟ, ಸೀರೆಯು ಗಗನಚುಂಬಿ ಖಂಡಿತ ಅಂತ ನವೋದಯ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಹೆಂಗಳೆಯರು ಹೇಳೋದು ಎರಡೇ ಮಾತು,
ಈ ಬಣ್ಣದಲ್ಲಿ ಬೇರೆ ಸೀರೆ, ಈ ಡಿಸೈನ್ ಬೇರೆ ಕಲರ್ನಲ್ಲಿ ಇಲ್ವಾ ಅಂತ ಅನುಷ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲಿ ನಿಮ್ಮ ಮಾತು ಸತ್ಯ. ಇನ್ನು ಮಾತಾಡ್ತಾ ಇರೋ ನಿಮ್ಮ ಮಾತು ಕೇಳಿದ್ರೆ ಬಹಳ ಖುಷಿ ಅನಿಸುತ್ತೆ. ಸೀರೆ ಬಗ್ಗೆ ತುಂಬ ಚೆನ್ನಾಗಿ ಹಾಡುಗಳ ವಿವರಣೆ ಬರ್ತಾ ಇದೆ, ಈ ಸಂದೇಶವನ್ನು ನೀವು ಓದಲೇಬೇಕು ಅಂತ ಆಶಾ ಪ್ರಕಾಶ್ ಅವರು ನಂದಿನಿ ಮತ್ತು ಇವರು ಕೋಲಾರದಿಂದ ಹೇಳ್ತಾ ಇದ್ದಾರೆ. ಸೀರೆಯ ನವಿಲುಗರಿ ಸೂಪರ್ ಅಂತ ನಾಗರಾಜ್ ಸರ್ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ನೀವೆಲ್ಲ ನಮ್ಮ ಜೊತೆ ಈ ಒನ್ ಅವರ್ನಲ್ಲಿ ಇದ್ದು ಎಲ್ಲ ರೀತಿಯಲ್ಲಿ ಸಂದೇಶಗಳನ್ನ ಕಳಿಸಿ ನಮಗೆ ಪ್ರೋತ್ಸಾಹಿಸಿದ್ರಾ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಮತ್ತೆ ಮುಂದಿನ ಗುರುವಾರ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು. ಗೌರಿಯ ನಮಸ್ಕಾರಗಳನ್ನ ಸ್ವೀಕರಿಸಿ. ಮುಂದಿನ ಸೊಗಸಾದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 1:02. ನಾವಿದ್ದೀವಿ ಕಾರ್ಯಕ್ರಮ ಕರಿಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ. ಸೊ ಇವತ್ತಿನ ಕರಿಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ರೆಸಿಪಿಗಳು ಏನಾದರೂ ಇದ್ರೆ ನಮ್ಮೊಂದಿಗೆ ಶೇರ್ ಮಾಡ್ಕೋಬಹುದು. ಖಂಡಿತವಾಗ್ಲೂ ನೀವು ಶೇರ್ ಮಾಡಬೇಕಾಗಿರೋ ಸಂಖ್ಯೆ 0800228126 ಈ ಸಂಖ್ಯೆಗೆ ಖಂಡಿತವಾಗ್ಲೂ ಕರೆ ಮಾಡಬಹುದು, ಮಾತಾಡಬಹುದು ಅಂತ ಹೇಳ್ತಾ. ಕಾಲರ್ ರೆಡಿ ಇದ್ದಾರೆ ಅನ್ಸುತ್ತೆ, ಮಾತಾಡ್ಸೋಣ. ಓಕೆ, ಕರೆ ಕಟ್ಟಾಗಿದೆ, ಧನ್ಯವಾದಗಳು. ಮತ್ತೊಮ್ಮೆ ನೀವು ಕರೆ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ರುಚಿಯಾದ ಸೊಗಸಾದ ರೆಸಿಪಿಗಳನ್ನು ನಮ್ಮ ಜೊತೆ ನೀವು ಶೇರ್ ಮಾಡ್ಕೋಬಹುದು. ಸೊ ನೀವು ಶೇರ್ ಮಾಡಬೇಕು ಅಂತ ಹೇಳಿದ್ರೆ ನಂಬರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0800228126 ಈ ಸಂಖ್ಯೆಗೆ ಖಂಡಿತವಾಗ್ಲೂ ಕರೆಯನ್ನು ಮಾಡಬಹುದು. ಸೊ ಅಲ್ಲಿವರೆಗೂ ಒಂದು ಚಿಕ್ಕದಾಗಿ ಒಂದು ರೆಸಿಪಿ ಹೇಳ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಎಷ್ಟೋ ಜನ ಈ ಚಳಿಗಾಲದಲ್ಲಿ ವೆರೈಟಿ ವೆರೈಟಿ ಸಾಂಬಾರ್ಗಳನ್ನು ಮಾಡ್ತಾ ಇರ್ತೀರಾ, ಆದರೆ ರಸಮ್ ಅನ್ನೋ ಒಂದು ಸಾಂಬಾರ್ ಇದ್ಬಿಟ್ರೆ ಆ ಊಟದ ರುಚಿ ಗಮ್ಮತ್ತು ಅದರ ಪರಿಮಳ ಆ ಊಟ ಕಂಪ್ಲೀಟ್ ಅಂತ ಅನ್ಸ್ಕೊಳ್ಳೋದೆ ಆ ರಸಮಿಂದ ಅಂತ ಅನ್ಸುತ್ತೆ. ಹೌದು, ಮಜ್ಜಿಗೆ ಇರಬಹುದು, ರಸಮ್ ಇರಬಹುದು, ಈ ಎರಡು ಐಟಮು ಊಟದ ಕೊನೆಯಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಊಟದ ರುಚಿ ರುಚಿ ಅಂತಲೇ ಅನಿಸೋದಿಲ್ಲ. ಹಾಗಾದರೆ ರಸಮ್ ಮಾಡೋದು ಹೇಗೆ? ಸೊ ಏನ್ರಿ, ನಮಗೆ ರಸಮ್ ಮಾಡೋದು ಗೊತ್ತಿಲ್ವಾ, ರಸಮ್ ರೆಸಿಪಿ ಹೇಳಬೇಕಾ ಅಂತ ಅನ್ಕೋತಾ ಇದ್ದೀರಾ. ಕೆಲವೊಂದು ಭಾಗದಲ್ಲಿ ಕೆಲವೊಂದು ವೈಶಿಷ್ಟ್ಯವಾಗಿ ರಸಮನ್ನು ತಯಾರಿಸ್ತಾರೆ. ಸೊ ನಮ್ಮ ಕಡೆ ರಸಮನ್ನು ಮಾಡುವಂತಹ ಒಂದು ಪದ್ಧತಿಯನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಟೊಮೊಟೊ ರಸಮನ್ನು ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳಬಹುದು. ಟೊಮೊಟೊ ರಸಮನ್ನು ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಎಷ್ಟು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೋ ಅಷ್ಟು ಅನುಸಾರವಾಗಿ ಟೊಮ್ಯಾಟೊಗಳನ್ನು ತೆಗೆದು ಅದನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರಲ್ಲಿ ಚೆನ್ನಾಗಿ ಬೇಯಿಸಿ ಅದು ಆರಿದ ನಂತರ ನುಣ್ಣಗೆ ಕಿವುಚಬೇಕು. ಕಿವುಚಿ ಅದಾದ ನಂತರ ಜೀರಿಗೆ ಮೆಣಸು ಏನಿರುತ್ತೆ ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಚೆನ್ನಾಗಿ ಕುಟ್ಕೋಬೇಕು. ಕುಟ್ಟಿ ಪುಡಿ ಮಾಡಿ, ಪುಡಿ ಅಂತಂದರೆ ಕಂಪ್ಲೀಟ್ವಾಗಿ ಅದನ್ನು ಪೌಡ್ರ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ತರಿತರಿಯಾಗಿ ಅದನ್ನು ಪುಡಿ ಮಾಡಿ ಇಟ್ಕೋಬೇಕು. ಸೊ ಮೆಣಸು ಮತ್ತು ಜೀರಿಗೆಯನ್ನು ಅದರ ಜೊತೆಗೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಇರೋದೇ ಬೆಳ್ಳುಳ್ಳಿ. ಬೆಳ್ಳುಳ್ಳಿನ ನೀವೆಷ್ಟು ಬಳಸ್ತೀರೋ ಅಷ್ಟು ರಸಮ್ ರುಚಿಯಾಗುತ್ತೆ. ಕೆಲವೊಂದು ಕಡೆ ಬೆಳ್ಳುಳ್ಳಿಯನ್ನು ತಿನ್ನೋದಿಲ್ಲ, ಕೆಲವೊಬ್ಬರು ಅದನ್ನು ಅವಾಯ್ಡ್ ಮಾಡ್ತಾರೆ. ಸೊ ಬೇಕಂತ ಹೇಳಿದ್ರೆ ಅದನ್ನು ತೆಗಿಬಹುದು, ಬಟ್ ಬೆಳ್ಳುಳ್ಳಿ ಹಾಕಿದ್ರೇ ತುಂಬ ರುಚಿ ಅಂತ ಹೇಳಿ. ಸೊ ಬೆಳ್ಳುಳ್ಳಿಯನ್ನು ಸ್ವಲ್ಪ, ಆದಷ್ಟು ತುಂಬ ಸಿಪ್ಪೆ ಬಿಡಿಸೋದು ಬೇಡ, ಸ್ವಲ್ಪ ಸಿಪ್ಪೆ ಇದ್ರೂ ನಡೆಯುತ್ತೆ. ಅದನ್ನು ಕೂಡ ದೊಡ್ಡ ದೊಡ್ಡದಾಗಿ ಜಜ್ಜಿ ನೀಟಾಗಿ ಸೊ ಒಂದು ಕಡೆ ತೆಗೆದಿಟ್ಕೋಬೇಕು. ಈ ರಸಮ್ ಏನು ಟೊಮೆಟೊವನ್ನು ಬೇಯಿಸಿರ್ತೀವಿ ಅದಕ್ಕೆ ಇದನ್ನು ಬೆರೆಸಿದ್ರು ನಡೆಯುತ್ತೆ, ಅಥವಾ ಇಲ್ಲ ಬೇಡ ಅಂತ ಹೇಳಿದ್ರೆ. ಸೊ ಒಗ್ಗರಣೆಗೆ ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರೋ ಹಾಗೆ

ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಯಾಕಂತ ಹೇಳಿದ್ರೆ ಘಮ ಹೆಚ್ಚಾಗಬೇಕಲ್ಲ. ಸೊ ಹಾಗಾಗಿ ಆ ಘಮಕ್ಕೋಸ್ಕರ ಆಮೇಲೆ ಊಟದ ಜೀರ್ಣಕ್ಕೂ ಕೂಡ ಈ ಇಂಗು ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಸೊ ಇದರ ಅಂಗವಾಗಿ ಏನ ನಮ್ಮ ಡೈಜೆಷನ್ಗಾಗ್ಬೋದು, ಅಥವಾ ಊಟದ ರುಚಿ ಹೆಚ್ಚಿಸೋದಕ್ಕಾಗ್ಬೋದು, ಅಥವಾ ಅದೊಂದು ಇನ್ಗ್ರೀಡಿಯಂಟ್ ಅಂತ ಸುಮ್ಮನೆ ಇರಲಿ ಒಗ್ಗರಣೆಗೆ ಅಂತ ಹಾಕಿದ್ರು ಏನು ಆಶ್ಚರ್ಯ ಇಲ್ಲ. ಖಂಡಿತವಾಗ್ಲೂ ಅದನ್ನು ಬಳಸ್ಕೋಬಹುದು. ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದಾದಮೇಲೆ ಸ್ವಲ್ಪ ಹಿಂಗಾಗಿ ನಾವು ಏನು ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಮೆಣಸು ಮತ್ತು ಜೀರಿಗೆ, ಸೊ ಆ ಪುಡಿಯನ್ನು ಹಾಕಿ ಚೆನ್ನಾಗಿ ಬೆರೆಸ್ಬೇಕು. ನಂತರ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದಾದ ನಂತರ ಸ್ವಲ್ಪ ಏನಿರುತ್ತೆ ಹುಣಸೆಹಣ್ಣು, ಹುಣಸೆಹಣ್ಣು ಹಾಕೋರು ಹಾಕ್ಬೋದು, ಅಥವಾ ಹುಣಸೆಹಣ್ಣು ಬೇಡ ನಮಗೆ ಹುಳಿ ತುಂಬಾ ಹೆಚ್ಚಾಗುತ್ತೆ ಅನ್ನೋಂಥವ್ರು ಹುಣಸೆಹಣ್ಣನ್ನು ಅವಾಯ್ಡ್ ಮಾಡಿ ಈ ಟೊಮೊಟೊನ ಏನು ನಾವು ಬೇಯಿಸಿ ಕ್ಯೂಚಿಟ್ಟಿರ್ತೀವಲ್ಲ, ಸೊ ಅದನ್ನು ಮಿಶ್ರಣ ಮಾಡಬೇಕು. ಸೊ ಇದು ಮಿಶ್ರಣ ಮಾಡಿದ ನಂತರ ಒಣಮೆಣಸಿನ್ಕಾಯಿ ಏನಿರುತ್ತೆ ಆ ಒಣಮೆಣಸಿನ್ಕಾಯನ್ನ ಮುರಿದು ಹಾಕ್ಬೋದು. ಸೊ ನೀವು ಕೇಳ್ಬೋದು, ಒಗ್ಗರಣೆಗೆ ಹಾಕ್ಬೋದಿತ್ತಲ್ಲ, ಈಗ ಯಾಕೆ ಹಾಕ್ತಿದ್ದೀರಾ ಅಂತ ಹೇಳಿ. ಒಗ್ಗರಣೆಗೆ ಹಾಕಿದ್ರೆ ತುಂಬಾ ಘಾಟಾಗುತ್ತೆ. ಸೊ ಅದನ್ನು ಆ ಘಾಟನ ಅವಾಯ್ಡ್ ಮಾಡೋದಕ್ಕೋಸ್ಕರ ಟೊಮೆಟೊ ರಸ ಏನಿರುತ್ತೆ ಅದನ್ನು ಬೆರೆಸಿದ್ದಾದ ನಂತರ ಈ ಒಣಮೆಣಸಿನ್ಕಾಯನ್ನ ಮುರಿದು ಹಾಕಬೇಕು. ಕೊನೆಯಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ ಏನಪ್ಪ ಅಂತ ಹೇಳಿದ್ರೆ ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಜವಾಗ್ಲು ಅದರ ರುಚಿನೇ ಬೇರೆ ಅಂತಲೇ ಹೇಳಬಹುದು. ಹೌದು, ಯಾಕಂತ ಹೇಳಿದ್ರೆ ಈ ಎಸ್ಪೆಷಲಿ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ರಸಂ ರೆಸಿಪಿ ಬಹಳನೇ ಫೇಮಸ್ಸು. ಸೊ ಊಟಕ್ಕೆ ತುಂಬಾ ರುಚಿ ಕೊಡುತ್ತೆ, ಆಮೇಲೆ ತುಂಬ ಡೈಜೆಷನ್ಗೆ ಈಸಿ ಆಗುತ್ತೆ. ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕರೀಲಿ ಕರಿಚಿ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್, ಸಿಹಿ ಗಾಳಿ ಸಹಿ ಹಾಕಾಯಿತು, ಊಟದ ರುಚಿ ಹೆಚ್ಚಾಯಿತು, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇನ್ನೇನು ಸಮಯ 1:10 ಮುಂದಿನ ಕಾರ್ಯಕ್ರಮ 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರವಾಗಲಿದೆ. ಸೊ ಖಂಡಿತವಾಗ್ಲೂ ಕೇಳ್ತಾ ಇರಿ, ಟ್ಯೂನ್ ಮಾಡ್ತಾ ಇರಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನೀಟ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲ ಹಿನ್ನೆಲೆ ಸಂಸತ್ತಿನ ಉಭಯ ಕಲಾಪ ಮುಂದೂಡಿಕೆ. ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಕೇಂದ್ರ ಸರ್ಕಾರದಿಂದ ನೆರವಿನ ಭರವಸೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನ. 20 ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಶಂಕಿತ ಪೊಲೀಸ್ ಕ್ರಮ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲದ ನಂತರ ಲೋಕಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಬೆಳಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಲೋಕಸಭೆಯು ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ಸಂತ್ರಸ್ತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿತು. ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲಿನ ಭೀಕರ ಅಣುಬಾಂಬ್ ದಾಳಿಗೆ ಇಂದು 81 ವರ್ಷಗಳು ತುಂಬಿವೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದರು. ಆಗಸ್ಟ್ 6 ಮತ್ತು 9 ರಂದು ಈ 2 ನಗರಗಳ ಮೇಲೆ ಅಣುಬಾಂಬ್ಗಳನ್ನು ಹಾಕಲಾಯಿತು. ಇದರ ಪರಿಣಾಮವಾಗಿ ಲಕ್ಷಾಂತರ ನಾಗರಿಕರು ಸಾವನ್ನಪ್ಪಿದ್ದರು ಮತ್ತು ಅಪಾರ ಸಂಖ್ಯೆಯ ಜನರು ಗಾಯಗೊಂಡರು ಎಂದು ಅವರು ತಿಳಿಸಿದರು. ಈ ಘಟನೆಯ ನಂತರವೇ ಜಗತ್ತು ಮೊದಲ ಬಾರಿಗೆ ಪರಮಾಣು ಶಸ್ತ್ರಾಸ್ತ್ರಗಳ ವಿನಾಶಕಾರಿ ಪ್ರಭಾವದ ಬಗ್ಗೆ ತಿಳಿದುಕೊಂಡಿತು ಎಂದು ಅವರು ಹೇಳಿದರು.
1: आज से 81 वर्ष पूर्व जापान के हिरोशिमा और नागासाकी शहर पर क्रमशः 6 और 9 अगस्त 1945 को परमाणु बम गिराए गए थे. इस अभूतपूर्व त्रासदी में लाखों निर्दोष लोगों ने अपने प्राण गंवाए तथा असंख्य लोग गंभीर रूप से प्रभावित हुए. ये सभा विश्व को सामूहिक विनाश के हथियारों से मुक्त करने के लिए अपनी प्रतिबद्धता पुनः दोहराती है.
0: ಸಾಮೂಹಿಕ ಶಸ್ತ್ರಾಸ್ತ್ರಗಳಿಲ್ಲದ ಜಗತ್ತನ್ನು ನಿರ್ಮಿಸುವ ತನ್ನ ಬದ್ಧತೆಯನ್ನು ಸದನವು ಪುನರುಚ್ಚರಿಸುತ್ತದೆ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ಮೂಲನೆ ಮಾಡಲು ಹಾಗೂ ಜಾಗತಿಕ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳಲು ಒಟ್ಟಾಗಿ ಶ್ರಮಿಸಲು ಸರ್ಕಾರ ಸಂಕಲ್ಪ ಮಾಡುತ್ತದೆ ಎಂದು ಓಂ ಬಿರ್ಲಾ ಹೇಳಿದ್ದಾರೆ. ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ಸಂತ್ರಸ್ತರ ನೆನಪಿಗಾಗಿ ಸದನವು ಮೌನ ಆಚರಿಸಿತು. ನಂತರ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಕಲಾಪವನ್ನು ತೆಗೆದುಕೊಳ್ಳಲು ಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಪೊಲೀಸ್ ಕ್ರಮದ ವಿಷಯವನ್ನು ಪ್ರಸ್ತಾಪಿಸಿದರು. ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲಿನ ಶಂಕಿತ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ಹೇಳಿಕೆಯನ್ನು ವಿರೋಧ ಪಕ್ಷದ ಸದಸ್ಯರು ಆಗ್ರಹಿಸುತ್ತಿದ್ದರು. ಪ್ರಶ್ನೋತ್ತರ ಕಲಾಪವು ಕಲಾಪದ ಪ್ರಮುಖ ಭಾಗವಾಗಿದ್ದು ಇದು ಪ್ರತಿಯೊಬ್ಬ ಸದಸ್ಯರಿಗೂ ಪ್ರಶ್ನೆಗಳನ್ನು ಎತ್ತಲು ಅವಕಾಶ ನೀಡುತ್ತದೆ ಎಂದು ಸ್ಪೀಕರ್ ಹೇಳಿದರು. ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಪರಿಶೀಲಿಸಿದ್ದು ಕೇಂದ್ರ ಸರ್ಕಾರದಿಂದ ಸಾಧ್ಯವಿರುವ ಎಲ್ಲ ನೆರವು ಒದಗಿಸುವ ಭರವಸೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿರ್ದೇಶನದ ಮೇರೆಗೆ ಸಚಿವರು ಅಸ್ಸಾಂ ನಾಗಾಲ್ಯಾಂಡ್ ಗಡಿಯಲ್ಲಿರುವ ಶಿವಸಾಗರ್ ಜಿಲ್ಲೆಯ ನೇಪಾಳಿ ಖುಟಿ ಪ್ರದೇಶಕ್ಕೆ ಭೇಟಿ ನೀಡಿದರು. ಜುಲೈ 19 ರಂದು ಆರಂಭವಾದ ಪ್ರವಾಹದ ಇತ್ತೀಚಿನ ಅಲೆಯಿಂದ ತೀವ್ರವಾಗಿ ಹಾನಿಗೊಳಗಾದ ಪ್ರದೇಶಗಳ ಪೈಕಿ ಈ ಪ್ರದೇಶವೂ ಒಂದಾಗಿದೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯವು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಸಹಯೋಗದಲ್ಲಿ ನಾಳೆ ನವದೆಹಲಿಯಲ್ಲಿ 2 ದಿನಗಳ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನವನ್ನು ಆಯೋಜಿಸಿದೆ. ವಿಕಸಿತ ಭಾರತದತ್ತ ಗುಣಮಟ್ಟದ ವೈದ್ಯಕೀಯ ಸಾಧನಗಳ ಜಾಗತಿಕ ಕೇಂದ್ರವಾಗಿ ಭಾರತ ಎಂಬ ವಿಷಯಾಧಾರಿತ ಸಮ್ಮೇಳನವನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಉದ್ಘಾಟಿಸಲಿದ್ದಾರೆ. 2ನೇ ದಿನ ಕೇಂದ್ರ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಆತ್ಮನಿರ್ಭರ ಮೆಡ್ಟೆಕ್ ವಿಕಸಿತ ಭಾರತದತ್ತ ಭಾರತದ ಪಯಣ ವಿಷಯದ ಕುರಿತು ಮುಖ್ಯ ಭಾಷಣ ಮಾಡಲಿದ್ದಾರೆ. ಸಮ್ಮೇಳನದಲ್ಲಿ ನೀತಿ ನಿರೂಪಕರು ಉದ್ಯಮದ ಪ್ರತಿನಿಧಿಗಳು ಆರೋಗ್ಯ ಕ್ಷೇತ್ರದ ತಜ್ಞರು ಸಂಶೋಧಕರು ಹೂಡಿಕೆದಾರರು ಹಾಗೂ ಇತರ ಪಾಲುದಾರರು ಭಾಗವಹಿಸಿ ಭಾರತದ ವೈದ್ಯಕೀಯ ಸಾಧನಗಳ ಕ್ಷೇತ್ರದ ಭವಿಷ್ಯ ಮತ್ತು ಬೆಳವಣಿಗೆ ಕುರಿತು ಚರ್ಚಿಸಲಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ಭಾರತದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಫಲಾನುಭವಿ ಕುಟುಂಬಗಳನ್ನು ತಲುಪಿದೆ ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಅಂತಾರಾಷ್ಟೀಯ ಇಂಧನ ಸಮಾವೇಶ ಮತ್ತು ಪ್ರದರ್ಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಈ ಯೋಜನೆಯ ಮೂಲಕ 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿ 421 ಕೋಟಿ ರೂಪಾಯಿ ಗಳಿಸಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ದಿವಂಗತ ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುಣ್ಯತಿಥಿ ಅಂಗವಾಗಿ ಇಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಸುಷ್ಮಾ ಸ್ವರಾಜ್ ಅವರು ತಮ್ಮ ಪ್ರಖರ ವಾಗ್ಮಿತೆ, ಸೂಕ್ಷ್ಮ ಸಂವೇದನೆಯ ನಾಯಕತ್ವ ಹಾಗೂ ರಾಷ್ಟ್ರದ ಹಿತಾಸಕ್ತಿಗಳ ಬಗೆಗಿನ ಅಚಲ ಬದ್ಧತೆಯಿಂದ ಭಾರತೀಯ ರಾಜಕೀಯ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದ್ದರು ಹಾಗೂ ರಾಷ್ಟ್ರ ಸೇವೆಯಲ್ಲಿನ ಅವರ ಸಮರ್ಪಣೆ, ಕಾರ್ಯಶೈಲಿ ಹಾಗೂ ಜನಕಲ್ಯಾಣದ ಬಗೆಗಿನ ಬದ್ಧತೆ ಸದಾ ಸ್ಫೂರ್ತಿದಾಯಕವಾಗಿರಲಿದೆ ಎಂದು ಅವರು ಹೇಳಿದ್ದಾರೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸುಷ್ಮಾ ಸ್ವರಾಜ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಬಹುಜನ ಸಮಾಜ ಪಕ್ಷದ ಶಾಸಕ ಉಮಾಶಂಕರ್ ಸಿಂಗ್ ಅವರು ದೀರ್ಘಕಾಲದ ಅನಾರೋಗ್ಯದ ಬಳಿಕ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಮೆದುಳಿನಲ್ಲಿ ಗಡ್ಡೆಯ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ದೆಹಲಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಉಮಾಶಂಕರ್ ಸಿಂಗ್ 403 ಸದಸ್ಯ ಬಲದ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಬಲಿಯಾ ಜಿಲ್ಲೆಯ ರಸಡಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಏಕೈಕ ಬಿಎಸ್ಪಿ ಶಾಸಕರಾಗಿದ್ದರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಶಾಸಕ ಉಮಾಶಂಕರ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಉತ್ತರಾಖಂಡ್ ಆದ್ಯಂತ ಮಳೆ ಮುಂದುವರೆದಿದ್ದು ಡೆಹ್ರಾಡೂನ್, ಚಮೋಲಿ ಮತ್ತು ಬಾಗೇಶ್ವರ್ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಡೆಹ್ರಾಡೂನ್ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಇಂದು 1 ರಿಂದ 12 ತರಗತಿಯವರೆಗಿನ ಎಲ್ಲಾ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ರಜೆ ಘೋಷಿಸಲಾಗಿದೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಸಂಭವನೀಯ ವಿಪತ್ತು ಪರಿಸ್ಥಿತಿಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ರಾಜ್ಯದ ಎಲ್ಲಾ ವಿಪತ್ತು ನಿರ್ವಹಣೆ ಮತ್ತು ಪರಿಹಾರ ಸಂಸ್ಥೆಗಳು ಕಟ್ಟೆಚ್ಚರದಿಂದ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದಾರೆ. ಯಮನ್ನ ಹೌತಿ ಗುಂಪು ಏಡನ್ ಕೊಲ್ಲಿಯಲ್ಲಿ ಸೌದಿ ಅರೇಬಿಯಾದ ತೈಲ ಟ್ಯಾಂಕರ್ ಒಂದನ್ನು ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ಗುರಿಯಾಗಿಸಿಕೊಂಡಿರುವುದಕ್ಕಾಗಿ ತಿಳಿಸಿದೆ. ಉತ್ತರ ಕೆಂಪು ಸಮುದ್ರದಲ್ಲಿ ಮತ್ತೊಂದು ಸೌದಿ ಟ್ಯಾಂಕರ್ ಮೇಲೆ ಪ್ರತ್ಯೇಕ ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡ ಕೆಲವೇ ಗಂಟೆಗಳ ಬಳಿಕ ಈ ದಾಳಿ ನಡೆದಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಕಟಿಸಿದ ಹೇಳಿಕೆಯಲ್ಲಿ ಹೌತಿ ಸೇನಾ ವಕ್ತಾರ ಯಾಹ್ಯಾ ಸರಿಯಾ ಡೈಸಿ ಎಂಬ ಹೆಸರಿನ ಟ್ಯಾಂಕರ್ಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಪ್ಪಳಿಸಿದ್ದು ಅದು ತನ್ನ ಮಾರ್ಗ ಬದಲಿಸಿ ಹಿಂತಿರುಗುವಂತೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾ ಹೌತಿ ನಿಯಂತ್ರಿತ ಯೆಮೆನ್ ಪ್ರದೇಶಗಳಿಗೆ ವಿಧಿಸಿರುವ ದಿಗ್ಬಂಧನವನ್ನು ತೆರವುಗೊಳಿಸುವವರೆಗೆ ದಿಗ್ಬಂಧನಕ್ಕೆ ಪ್ರತಿಯಾಗಿ ದಿಗ್ಬಂಧನ ಎಂಬ ನೀತಿಯಡಿ ಈ ಕಡಲ ದಿಗ್ಬಂಧನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಯೂಜಿನ್ನಲ್ಲಿ ನಡೆಯುತ್ತಿರುವ ವಿಶ್ವ ಅಥ್ಲೆಟಿಕ್ಸ್ 20 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಇಟಿ ಎಸೆತಗಾರರಾದ ಆಶೀಶ್ ಯಾದವ್ ಮತ್ತು ಟಿ ಧರಣಿಧರನ್ ಹಾಗೆಯೇ ಡಿಸ್ಕಸ್ ಎಸೆತಗಾರ್ತಿ ಅಮಾನತ್ ಕಾಂಬೋಜ್ ತಮ್ಮ ಸಾಧನೆಗಳ ಫೈನಲ್ ಹಂತಕ್ಕೆ ಅರ್ಹತೆ ಪಡೆದಿದ್ದಾರೆ. ಆಶೀಶ್ ಅವರು 69.87 ಮೀಟರ್ ಎಸೆತದೊಂದಿಗೆ ಪುರುಷರ ಇಟಿ ಎಸೆತದ ಎ ಗುಂಪಿನ ಅರ್ಹತಾ ಸುತ್ತಿನಲ್ಲಿ ಅಗ್ರಸ್ಥಾನ ಪಡೆಯುವ ಮೂಲಕ ಅದ್ಭುತ ಪ್ರದರ್ಶನ ನೀಡಿದರು. ಬಿ ಗುಂಪಿನಲ್ಲಿ 76.02 ಮೀಟರ್ ಎಸೆದು ಅಗ್ರಸ್ಥಾನದಲ್ಲಿದ್ದ ದಕ್ಷಿಣ ಆಫ್ರಿಕಾದ ಸ್ಪರ್ಧಿ ಜಾನ್ ಹೆನ್ರಿಕ್ ಹೇಮಸ್ ಅವರ ನಂತರ ಆಶೀಶ್ ಎರಡನೇ ಸ್ಥಾನ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿರೋಧ ಪಕ್ಷಗಳ ಗದ್ದಲ ಹಿನ್ನೆಲೆ ಸಂಸತ್ತಿನ ಉಭಯ ಕಲಾಪ ಮುಂದೂಡಿಕೆ. ಅಸ್ಸಾಂ ಪ್ರವಾಹ ಪರಿಸ್ಥಿತಿ ಪರಿಶೀಲಿಸಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಕೇಂದ್ರ ಸರ್ಕಾರದಿಂದ ನೆರವಿನ ಭರವಸೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಸಮ್ಮೇಳನ. ಇಪ್ಪತ್ತು ವರ್ಷದೊಳಗಿನ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತದ ಆಶೀಶ್ ಧರಣಿಧರನ್ ಹಾಗೂ ಅಮಾನತ್ ಕಾಂಬೋಜ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಇಯರ್ಸ್ ಮ್ಯಾಜಿಕಲಿ ಇಯರ್ಸ್. ಸಮಯ ಆಗಿದೆ 1:48 ನಮ್ಮ ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ. ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳ್ತಾ ಸಾಕ್ತಾ ಹೋಗೋಣ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇರಲಿರಣ ವಿಜಯ ಪರಿಭವಗಣನೆ ಆಯವದರಿಂಭಟನ ಸತ್ವ ಶಿಕ್ಷಣಕ್ಕೆ ನಾಯಕನಿಗಿರಲಿರಣ ವಿಜಯ ಪರಿಭವಗಣನೆ ಆಯವದರಿಂಭಟನ ಸತ್ವ ಶಿಕ್ಷಣಕ್ಕೆ ಸ್ವೀಯ ಸತ್ವ ವಿಕಾಸ ನಿಜ ಶಕ್ತಿ ಅಭ್ಯಾಸ ಶ್ರೇಯಸಿಗೆ ಸೋಪಾನ ಮಂಕುತಿಮ್ಮ ಸ್ವೀಯ ಸತ್ವ ವಿಕಾಸ ನಿಜ ಶಕ್ತಿ ಅಭ್ಯಾಸ ಶ್ರೇಯಸಿಗೆ ಸೋಪಾನ ಮಂಕುತಿಮ್ಮ.

ಸೈನಿಕನ ಒಂದು ಮನೋಧರ್ಮ ಈ ಪದ್ಯದಲ್ಲಿ ಮುಂದುವರೆದಿದೆ. ಇದು ಮಿಲಿಟರಿ ಕಾಲ್ ಅಂತ ಕರೀತಾರೆ, ಪರಿಭಾಷೆ ಮಿಲಿಟರಿದೇನೆ. ಅವ್ರಿಗೇನು ಗೊತ್ತಿರುತ್ತೆ, ಆರ್ಡರ್ ಕಾಲ್, ಅರ್ಜೆಂಟ್ ಕಾಲ್, ನುಗ್ಗು ನಡೆ ಮುಂದೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ. ಎಲ್ಲರೂ ಹೇಳೋದಿದ್ದೇನೆ. ನವೋದಯ ಕಾಲದಲ್ಲಿ ಬಹಳ ಪ್ರಸಿದ್ಧವಾದ ಮಾತುಗಳಿವು. ಅದರಿಂದ ಪದಂಡಿ ತ್ರೋಸುಕು ಪದಂಡಿ ಮುಂದುಕು ಪೋದಾಂ ಪೋದಾಂ ಪೈ ಪೈಕಿ, ತೆಲುಗಿನಲ್ಲಿ ಕೂಡ ಈ ಪದ್ಯ ಇದೆ. ಅಂದರೆ ಆ ಕಾಲದವರೆಲ್ಲ ಸೈನಿಕರಂತೆ ನುಗ್ತಾ ಇದ್ರು. ಹಾಗಾದರೆ ಏನಪ್ಪ, ಗೆಲ್ತೀವೋ ಸೋಲ್ತೀವೋ, ನಿಂಗೆ ಯಾಕದು? ನಾಯಕನಿಗಿರಲಿ ರಣವಿಜಯ ಪರಿಭವ ಗಣನೆ, ಯುದ್ಧದಲ್ಲಿ ಗೆಲುವಾಗುತ್ತೋ ಸೋಲಾಗುತ್ತೋ ಅದು ನಿಮ್ಗೆ ಯಾಕೆ? ಅವನು ಯುದ್ಧ ಮಾಡೋ ನಾಯಕರಿದಾರಲ್ಲ, ಮಾಡಿಸೋ ನಾಯಕರಿದಾರಲ್ಲ, ಅವ್ರಿಗಿರುತ್ತೆ. ಆಯುವದ ರಿಂ ಭಟನ ಸತ್ವ ಶಿಕ್ಷಣಕ್ಕೆ, ಇದು ನಿಜವಾಗಿ ಭಟನ ಸೈನಿಕನ ಸತ್ವ ಶಿಕ್ಷಣ ಇದೆಯಲ್ಲ, ಅಂದರೆ ಅವನ ಸತ್ವ ಏನಿದೆ ಅವುಗಳನ್ನು ಕುದುರಿಸುವ, ಮುಂದುವರಿಸುವ, ಬೆಳೆಸುವ ಒಂದು ವಿಚಾರ ಇಲ್ಲಿದೆ. ಸ್ವೀಯ ಸತ್ವ ವಿಕಾಸ. ಸ್ವೀಯ ಅಂದರೆ ತನ್ನ ಅಂತ ಅರ್ಥ, ಇದು ಸಂಸ್ಕೃತ ಶಬ್ದ ಇದು. ಸ್ವೀಯ ತತ್ವ ವಿಕಾಸ, ಸತ್ವ, ನನ್ನ ಸತ್ವ ಏನಿದೆ ಅದನ್ನು ಬೆಳೆಸಬೇಕು. ಹಾಗೆ ನಿಜ ಶಕ್ತಿ ಅಭ್ಯಾಸ. ಸೈನಿಕನಿಗೆ ಲೆಫ್ಟ್ ರೈಟ್ ಅಂದರೆ ಎಂಥ ಸಮಯದಲ್ಲೂ ಅವನಿಗೆ ಯುದ್ಧದ ವಿಚಾರಣೆ ಇರುತ್ತೆ, ಸೈನ್ಯದ ವಿಚಾರಣೆ ಇರುತ್ತೆ. ಇದು ಶ್ರೇಯಸ್ಸಿಗೆ ಸೋಪಾನ. ಸ್ವೀಯ ಸತ್ವ ವಿಕಾಸ ಅಂದರೆ ತನ್ನ ಸತ್ವವನ್ನು ಎಷ್ಟು ಬೆಳೆಸ್ಬೋದೋ ಅಷ್ಟರ ಮಟ್ಟಿಗೆ ಬೆಳೆಸ್ಬಿಟ್ರು. ಹನುಮ ಇದಾನಲ್ಲ, ಅವನಿಗೆ ಹನುಮ ಅಂದರೆ ಕೋತಿ ಅಂತ ಅರ್ಥ. ಆದರೆ ಎಷ್ಟು ವಿಕಾಸ

ಬಿಟ್ಟು ಆ ಸಮುದ್ರವನ್ನು ಹಾರುವಾಗ ಅಂದರೆ ಸ್ವೀಯ ಸತ್ವ ವಿಕಾಸ, ನಿಜಶಕ್ತಿ ಅಭ್ಯಾಸ, ಇದು ಶ್ರೇಯಸ್ಸಿನ ಸೋಪಾನವಾಗುತ್ತೆ. ಸೈನಿಕರಿಗೆ ಧೈರ್ಯ ಕೊಡುವಂಥ ಮಾತುಗಳಿವು.

0: ಕಾಯಕವ ಚರಿಸುತ್ತ ಮಾನಸವ ಸೈತಿಡುತ ಆಯಸಂಬಡಿಸದವುಲಂತರಾತ್ಮನನು. ಕಾಯಕವ ಚರಿಸುತ್ತ ಮಾನಸವ ಸೈತಿಡುತ ಆಯಸಂಬಡಿಸದವುಲಂತರಾತ್ಮನನು. ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ ಆಯುವನು ಸಾಗಿಸಲು ಮಂಕುತಿಮ್ಮ. ಮಾಯೆಯೊಡನಾಡುತ್ತ ಬೊಮ್ಮನನು ಭಜಿಸುತ್ತ ಆಯುವನು ಸಾಗಿಸಲು ಮಂಕುತಿಮ್ಮ.
1: ಕಾಯಕವ ಚರಿಸುತ್ತ ಮಾನಸವ ಸೈತಿಡುತ್ತ

0: ಬದುಕಿನಲ್ಲಿ ನಾವು ಹೇಗೆ ಸಾಗಬೇಕಪ್ಪ? ಇದಕ್ಕೆ ಒಬ್ಬೊಬ್ಬರದ ಅಭಿಪ್ರಾಯ ಒಂದೊಂದಿರುತ್ತೆ. ಡಿ ವಿ ಜಿ ಅವರು ಮಹಾಭಕ್ತರು, ದೈವ ಭಕ್ತರು, ಕಾರ್ಯೋತ್ಸಾಹಿಗಳು, ಮತ್ತು ಕೆಲಸದಲ್ಲಿ ತೊಡಗು ಅಂತ ಹೇಳುವಂಥವರು. ಅವರು ಬದುಕೋ ಬಗ್ಗೆ ಏನು ವಿವರಿಸಿದ್ದಾರೆ ಇಲ್ಲಿ? ಜೀವನ ಸಿದ್ಧಾಂತ ಅಂತ ಕರಿಬಹುದು ಈ ಪದ್ಯವನ್ನು. ಕಾಯಕವ ಚರಿಸುತ್ತ ನೋಡಯ್ಯ, ನಿನ್ನ ಕಾಯಕ ಏನು ಸಂಸ್ಕೃತದಲ್ಲಿ ಇಲ್ಲದ ಈ ಶಬ್ದ ಕನ್ನಡದಲ್ಲಿ ಏನರ್ಥ ಅಂದರೆ, ಕಾಯಕ ಅಂದರೆ ದೇಹದಿಂದ ಮಾಡುವ ಶಬ್ದ ಅಂತ ಸಂಸ್ಕೃತದಲ್ಲಿದೆ. ಆದರೆ ವಚನಕಾರರು ಇದನ್ನು ಪ್ರಸಿದ್ಧಿಗೆ ತಂದರು, ಕಾಯಕ ನಾವು ಮಾಡಬೇಕಾದ ಕೆಲಸ ಇದೆಯಲ್ಲ ಅದನ್ನು ಮಾಡು, ಮಾನಸವ ಸಹಿತಿಡು, ಮನಸ್ಸನ್ನು ಹದ್ದುಬಸ್ತು ನೀಡು, ಸಹಿತು ಅಂದರೆ ಸಮಾಧಾನ ಪಡಿಸು, ಆಯಸ ಬಡಿಸದ ಓಲ್ ಅಂತರಾತ್ಮನನು. ಇದು ಡಿ ವಿ ಜಿ ಅವರಿಗೆ ಮಾತ್ರ ಹೇಳೋಕ್ಕೆ ಸಾಧ್ಯ. ಇದು ನಿನ್ನ ಅಂತರಂಗಕ್ಕೆ ನೋವಾಗದಂತೆ, ನಿನ್ನ ಮನಸ್ಸಿನಲ್ಲಿ ತುಮುಲಗಳು ತುಂಬದಂತೆ, ನೀನು ವಿರೋಧವಾದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸದಂತೆ ಮಾಡು. ಇದು ಒಂದಾಯಿತು. ಡಿ ವಿ ಜಿಯವರು ಮಾಯೆಯೊಡನಾಡುತ್ತಾ ಬೊಮ್ಮನನ್ನು ಭಜಿಸುತ್ತಾ ಆಯುವನ್ನು ಸಾಗಿಸಲೋ, ಬಾಳಿಗೊಂದು ನಂಬಿಕೆ ಅಂತ ಒಂದು ಪುಸ್ತಕ ಇದೆ ಅವರದ್ದು. ಅದರಲ್ಲಿ ಹೇಳೋದಿದ್ದೇನೆ, ಮಾಯೆಯ ಒಡನ, ಈ ಲೋಕ ಅನ್ನೋದು ಒಂದು ಮಾಯೆ, ಇವತ್ತಿದೆ ನಾಳೆ ಇರೋಲ್ಲ, ಏನು ಗೊತ್ತಾಗಲ್ಲ ನಮಗೆ, ನಮ್ಮ ಪಾಲಿಗೆ ಇರೋದೇ ಇಲ್ಲ. ಆದರೆ ಮಾಯೆ ಏನು ನೋಡು, ಮಾಯೆಯನ್ನು ನೋಡು, ಅದ್ರ ಜೊತೆ ಆಡು. ಬೊಮ್ಮನನ್ನು ಭಜಿಸುತ್ತಾ ದೇವರು, ಬೊಮ್ಮ ಅಂದರೆ ಬ್ರಹ್ಮ ದೇವರು, ದೈವವನ್ನು ಭಜಿಸುತ್ತಾ ಆಯುವನ್ನು ಸಾಗಿಸಲು. ಅಂದರೆ ಆತ್ಮಕ್ಕೆ ಅಪಚಾರವಾಗದಂತೆ ಪ್ರತಿನಿತ್ಯ ಏಕೈಕ ಮನಸ್ಸಿನಿಂದ ದೈವವನ್ನು ಧ್ಯಾನಿಸುತ್ತಾ ಯಾವ ಕೆಲಸವನ್ನೂ ಬಿಡದೆ ಯಾವುದಕ್ಕೂ ಸಂಚಕಾರವನ್ನು ತರದೆ ನಿನ್ನ ಆಯಸ್ಸನ್ನು ಸಾಗಿಸಬೇಕು. ಇದು ಮನುಷ್ಯ ಒಂದು ದಿವಸದಲ್ಲಿ ಮುಗಿಸುವಂಥದ್ದಲ್ಲ, ಬದುಕಿನ ಉದ್ದಕ್ಕೂ ಕೊನೆ ಉಸಿರಾಡೋದ ತನಕ ಅಂತ ಹೇಳ್ತೀವಲ್ಲಪ್ಪ, ಕೊನೆ ಉಸಿರಾಡೋ ತನಕ ನಾವು ಈ ಕೆಲಸ ಮಾಡ್ತಾನೆ ಇರಬೇಕು, ನಮಗೆ ಬೇರೆ ಮುಕ್ತಿನೇ ಇಲ್ಲ. ಆದ್ದರಿಂದ ಆಯುವನ್ನು ಸಾಗಿಸಬೇಕಾದ ಕ್ರಮ ಯಾವುದು? ಒಬ್ಬೊಬ್ಬ ಕವಿ ಒಂದೊಂದು ಹೇಳ್ತಾನೆ. ಡಿ ವಿ ಜಿ ಅವರು ಹೇಳೋ ಕ್ರಮ ಇದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಮಿತ್ರ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್. ಮ್ಯೂಸಿಕಲಿ ಯರ್ಸ್, ಮ್ಯಾಜಿಕಲಿ ಯರ್ಸ್. ಸಮಯ ಆಗಿದೆ 1:32:26. ನಾವಿದ್ದೀವಿ ಕಾರ್ಯಕ್ರಮ ಲಂಚ್ ಬಾಕ್ಸ್ನಲ್ಲಿ. ಎಸ್, ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಒಳ್ಳೆ ಊಟವನ್ನ ಸವಿತಾ, ಒಳ್ಳೆಯ ಸೊಗಸಾದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಹೋಗೋಣ ನಮ್ಮ ಎಫ್ಎಂ ರೈನ್ಬೋ ಜೊತೆ. ಬೆಂಗಳೂರಿನ ವೆದರ್ ಅಂತೂ ಸಿಕ್ಕಾಪಟ್ಟೆ ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು. ಹೌದು, ಯಾಕಂತ ಹೇಳಿದ್ರೆ ಈ ಕಡೆ ಬಿಸಿಲು ಅಲ್ಲ, ಈ ಕಡೆ ಮಳೆನೂ ಅಲ್ಲ, ಈ ಕಡೆ ಚಳಿನೂ ಅಲ್ಲ. ವೆದರ್ ಅಂತೂ ತುಂಬಾ ಸಖತ್ತಾಗಿದೆ. ಸೊ ಈ ಒಂದು ಒಳ್ಳೆ ವೆದರಲ್ಲಿ, ಸೊ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ವರುಣನ ಕೃಪೆ ತುಂಬಾ ಜೋರಾಗಿದೆ ಅಂತಾನೆ ಹೇಳಬಹುದು. ಸೊ ಈ ಹೊತ್ತಲ್ಲಿ, ಈ ಮಳೆಗಾಲದಲ್ಲಿ ಒಳ್ಳೊಳ್ಳೆ ಬಿಸಿಯಾದ ಊಟವನ್ನು ಸವಿತಾ, ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಹೋದರೆ ಆ ಸಮಯ ಹೋಗಿದ್ದೆ ಗೊತ್ತಾಗಲ್ಲ. ಸೊ ನಿಮಗೂ ಕೂಡ ಈ ಥರ ಅನುಭವ ಆಗಿರಬಹುದು ನಮ್ಮ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಸೊ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಏನಪ್ಪ ಊಟ ಟೈಮಲ್ಲೂ ಟಾಪಿಕ್ ಬೇಕಾ ಇವ್ರಿಗೆ ಅಂತ ನೀವು ಅನ್ಕೋತಿರ್ಬೋದು. ಸೊ ಟಾಪಿಕ್ ಅಂತ ಅಲ್ಲ, ಸೊ ಯೂಶ್ವಲಿ ಊಟ ಮಾಡಬೇಕಾದ್ರೆ ಯಾವೆಲ್ಲ ಆಲೋಚನೆಗಳು ನಿಮ್ಮ ತಲೆಯೊಳಗೆ ಬರುತ್ತೆ. ಸೊ ಕೆಲವೊಬ್ರಿಗೆ ಏನಪ್ಪ ಅಂತ ಹೇಳಿದ್ರೆ, ಮೊಬೈಲ್ ಇಟ್ಕೊಂಡು ಕೂತ್ಬಿಟ್ರೆ ಪ್ರಪಂಚನೇ ಗೊತ್ತಾಗಲ್ಲ. ಊಟ ಮಾಡಿದ್ರೂ ಸರಿ, ಮಲಗಬೇಕಾದ್ರೂ ಸರಿ, ಬೇರೆ ಯಾವುದೇ ಕೆಲಸಗಳಲ್ಲಿ ಇದ್ರೂ ಇವತ್ತು ಮೊಬೈಲಲ್ಲಿ ಮುಳುಗ್ಬಿಟ್ಟಿರ್ತಾರೆ. ಸೊ ಆ ಮುಳುಗೋಗಿರೋದ್ರಿಂದ ಆಚೆ ನಮ್ಮ ಕಲ್ಪನಾ ಶಕ್ತಿನ ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆಲೋಚನೆ ಮಾಡಲೇಬೇಕು. ಮೊಬೈಲ್ನ ಬದಿಗಿಟ್ಟು ಊಟ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಆಲೋಚನೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ? ಸೊ ಇದು ನನ್ನ ಪ್ರಶ್ನೆ ಆಗಿದೆ. ಈ ಒಂದು ಪ್ರಶ್ನೆಗೆ ನಿಮ್ಮ ಮೆಸೇಜ್ ಮೂಲಕ ಉತ್ತರವನ್ನು ಕಳಿಸ್ಕೊಡಬಹುದು. ನೀವು ಸಂದೇಶವನ್ನು ಕಳಿಸಬೇಕಾಗಿರೋ ಸಂಖ್ಯೆ 9408090013. ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು ಅಂತ ಹೇಳಿದ್ರೆ, ಸೊ ಬಂಗಾರದ ಜಿಂಕೆ ಚಿತ್ರದಿಂದ ಈ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆಯೇ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗೆ ಇದೆ. ಕೇಳಿ ಸೊಗಸಾದ ಗೀತೆ, ಊಟದ ಸವಿರುಚಿಯ ಜೊತೆಗೆ.

ಎಸ್, ಬಂಗಾರದ ಜಿಂಕೆಯ ಚಿತ್ರದಿಂದ ಒಳ್ಳೆಯ ಗೀತೆಯನ್ನ ಕೇಳ್ಕೊಂಬಂದ್ವಿ. ನಾನು ಅವಾಗಲೇ ಒಂದು ಪ್ರಶ್ನೆಯನ್ನ ಕೇಳಿದ್ದೆ, ಊಟ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ತಲೆಗೆ ಮೊಬೈಲನ್ನ ಪಕ್ಕಕ್ಕಿಟ್ಟರೆ ಯಾವ ಆಲೋಚನೆಗಳು ಬರುತ್ತೆ, ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು ಅಂತ ಹೇಳಿ ನೀವು ಸಂದೇಶವನ್ನು ಕಳಿಸಬೇಕಾಗಿರೋ ಸಂಖ್ಯೆ 9480901013 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಬಿಡ್ಬೋದು. ಶುಭ ಮಧ್ಯಾಹ್ನ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕೆಂಪರಾಜ ಆರವರು ಸಿ ಎಸ್ ಆರ್ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮ್ಮ ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಯೂಶ್ವಲಿ ನಾನು ಊಟ ಮಾಡಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ, ಸೊ ಇವತ್ತು ಈ ಊಟ ಸಿಕ್ಕಿದೆ. ಸೊ ಅವತ್ತೊಂದಿನ ಯಾವತ್ತೋ ಟ್ರಿಪ್

ಹೋದಾಗ ಅಲ್ಲೊಂದು ಊಟ ಮಾಡಿದ್ನಲ್ಲ, ಆ ರುಚಿ ಎಷ್ಟು ಚೆನ್ನಾಗಿತ್ತಲ್ವ ಅಂತ ಕಂಪೇರ್ ಮಾಡುವಂಥ ಬುದ್ಧಿ ನನಗಂತೂ ಇದೆ. ಸೊ ಈ ಥರ ಆಲೋಚನೆಗಳು ನಿಮಗೆ ಬಂದರೆ ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು ಖಂಡಿತವಾಗ್ಲೂ. ಸೊ ನೀವು ಮೆಸೇಜನ್ನು ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹಿಮಪಾತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆಯೇ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ, ಹಂಸಲೇಖ ಅವರ ಸಾಹಿತ್ಯ ಸಂಯೋಜನೆ ಈ ಒಂದು ಹಾಡಿಗಿದೆ.

ಎಸ್, ಒಡ ಹುಟ್ಟಿದವರು ಚಿತ್ರದಿಂದ ಒಳ್ಳೆಯ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಈ ಒಂದು ಹಾಡಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಇತ್ತು, ಗೀತಪ್ರಿಯ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗೆ ಇತ್ತು. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ನಮಸ್ತೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳನ್ನು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಲಂಚ್ ಬಾಕ್ಸ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ

ರೋಷನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೆಂಕಿಯವರು ಜೆ ಪಿ ನಗರದಿಂದ ನೈಸ್ ಪ್ರೋಗ್ರಾಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಜಯಶ್ರೀ ಸುನೀಲ್ ಅವರು ರಾಜಾಜಿ ನಗರದಿಂದ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಆಹಾರವನ್ನು ವ್ಯರ್ಥ ಮಾಡಬಾರ್ದು ಎಂಬ ಕಾಳಜಿ ಈ ಆಹಾರವನ್ನು ತಯಾರಿಸಿದ ಹೆಂಡತಿಗೆ ಕೃತಜ್ಞತೆ ಸಲ್ಲಿಸುವ ಭಾವನೆ ಮತ್ತು ರೈತರ ಕಷ್ಟ ನೆನಪಿಗೆ ಬರುತ್ತೆ ಅಂತ ಹೇಳಿ ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಬಿಟಿಎಂ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶುಭ ಮಧ್ಯಾಹ್ನ ಮೊಬೈಲನ್ನು ಪಕ್ಕಕ್ಕೆ ಇಟ್ಟರೆ ತಕ್ಷಣ ನೆನಪು ಬರೋದು FM ರೇಡಿಯೋ ಕಾರ್ಯಕ್ರಮ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ಕೆಂಪರಾಜು ಅವರು ಅನ್ನಪೂರ್ಣೇಶ್ವರಿ ನಗರದಿಂದ. ನಮ್ಮ ಲಂಚ್ ಬಾಕ್ಸ್ ಗೀತೆಗಳು ತುಂಬಾ ಚೆನ್ನಾಗಿದೆ ಮೇಡಮ್, ಊಟ ಮಾಡೋಣ ಬನ್ನಿ ಅಂತ ಹೇಳಿ ನನ್ನನ್ನು ಊಟಕ್ಕೆ ಆಹ್ವಾನಿಸ್ತಾ ಇರೋರು ಸುಧಾ ಅವರು ಬೂದಿಹಾಳಿಂದ. ಸೊ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನಿಮ್ಮನೆಗೆ ಊಟಕ್ಕೆ ಬಂದೇ ಬರ್ತೀನಿ ಅಂತ ಹೇಳ್ತಾ ಮತ್ತೊಂದು ಗೀತೆ ಕಾಯ್ತಾ ಇದೆ. ಸೊ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಮತ್ತೊಮ್ಮೆ ನಮ್ಮ ಜೊತೆ ಹಂಚ್ಕೋಬಹುದು ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಿಪಾಯಿ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಈ ಒಂದು ಹಾಡಿಗಿದೆ.

ಒಳ್ಳೆಯ ಸೊಗಸಾದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ, ನಿಮ್ಮೆಲ್ಲರ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಯಾವುದೇ ಆಲೋಚನೆಗಳು ಬರಲಿ, ಏನೇ ಇರಲಿ, ಆದರೆ ಊಟ ಅಂತ ಬಂದಾಗ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಮ್ಮ ಗಮನ ಊಟದ ಮೇಲೆ ಇದ್ದಾಗ ಊಟದ ರುಚಿ ಕೂಡ ಹೆಚ್ಚಾಗುತ್ತೆ. ಊಟದ ರುಚಿ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕೈ ತುಂಬ ಕೆಲಸ ಮಾಡಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು. ಹೌದು, ಕೈ ತುಂಬ ಕೆಲಸ ಇದ್ದಾಗ ಸಮಯಕ್ಕೆ ಸರಿಯಾಗಿ ಹಸಿವಾಗುತ್ತೆ, ಹಸಿವಾದಾಗ ಹೊಟ್ಟೆ ತುಂಬ ಊಟ ಸೇರುತ್ತೆ. ಯಾವಾಗ ಹಸಿವು ಜಾಸ್ತಿ ಇರುತ್ತೋ ಮನುಷ್ಯನಲ್ಲಿ, ಆವಾಗ ಊಟದ ರುಚಿ ಕೂಡ ತಾನಾಗೆ ತಾನೇ ಹೆಚ್ಚುತ್ತೆ ಅಂತ ಹೇಳ್ತಾ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಈ ಒಂದು ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಈ ಒಂದು ಕೊನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ತದನಂತರ ವಾರ್ತಾ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ. ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಹಾಗೂ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಹಾಗೂ ಉದ್ಯಮಗಳಿಗಾಗಿ ಅನ್ವಯಿಕ ಕೃತಕ ಬುದ್ಧಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ದೇಶದಲ್ಲೇ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನು ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಷನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ ಟೆಕ್ ಕ್ಷೇತ್ರದಲ್ಲಿರುವ ರಾಜ್ಯದ 20,000 ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಈ ವೇಳೆ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಕಂಟನಕುಂಟೆ ಕೋಳೂರು ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ರಾಗಿ, ಜೋಳ ಬೆಳೆ ಸೇರಿದಂತೆ ವಿವಿಧ ಬೆಳೆಗಳನ್ನು ವೀಕ್ಷಿಸಿ ರೈತರಿಂದ ಅಧಿಕಾರಿಗಳಿಗೆ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಅವರು, ಇದೇ 31ರೊಳಗೆ ಪರಿಸ್ಥಿತಿ ಅವಲೋಕಿಸಿ ಬರ ಪರಿಹಾರದ ಕುರಿತಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರೈತರಿಗೆ ರಾಗಿ ಖರೀದಿ ಹಣವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದಾರೆ. ಹರವೇ, ಮಲೆಯೂರು ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಸಿಗೇವಾಡಿ, ಬಲಚವಾಡಿ, ರಂಗನಾಥಪುರ ಗ್ರಾಮಗಳಲ್ಲಿ ಶಾಸಕ ಗಣೇಶ್ ಪ್ರಸಾದ್, ಕಾಡ ಅಧ್ಯಕ್ಷ ಮರಿಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಬೆಳೆ ವೀಕ್ಷಣೆ ನಡೆಸಿದರು. ನೀರಿನ ಕೊರತೆ ಪರಿಣಾಮ ಒಣಗಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ಮಳೆ ಕೊರತೆ ಹಿನ್ನೆಲೆ ಫಸಲು ಒಣಗಿದ್ದು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ಸೂಕ್ತ ಪರಿಹಾರ ಕೊಡಿಸಿ ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಚಿವರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರಪೀಡಿತ ಎಂದು ಘೋಷಿಸಲು ಮುಖ್ಯಮಂತ್ರಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಧಾರವಾಡ ಜಿಲ್ಲೆಯಲ್ಲಿಂದು ಸಚಿವ ಸಂತೋಷ್ ಲಾಡ್ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ರೈತರು ಈ ಬಾರಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಸುಮಾರು 2.90 ಲಕ್ಷ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿಯಲ್ಲಿ ಶೇಕಡ 96% ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆ ನಡೆದಿದೆ. ಆದರೆ ಸೋಯಾಬೀನ್, ಹತ್ತಿ, ಕಡಲೆಕಾಯಿ, ಕಬ್ಬು, ಈರುಳ್ಳಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳು ಬರದಿಂದ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ತಿಳಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಬೆಳೆ ವಿಮೆ ಸೇರಿದಂತೆ ಸರ್ಕಾರದಿಂದ ಹಾಗೂ ವಿಮಾ ಸಂಸ್ಥೆಗಳ ಮೂಲಕ ದೊರೆಯಬಹುದಾದ ಎಲ್ಲಾ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮಳೆಯ ಪ್ರಮಾಣ ಮಾತ್ರವಲ್ಲದೆ ಬೆಳೆ ಬೆಳವಣಿಗೆಗೆ ಅಗತ್ಯವಾದ ಸಮಯದಲ್ಲಿ ಮಳೆ ಸುರಿದಿದೆಯೇ ಎಂಬ ಅಂಶವೂ ಪ್ರಮುಖವಾಗಿದೆ. ಈ ವಿಚಾರವನ್ನು ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರದ ಗಮನಕ್ಕೂ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಲ್ಲಿ ವಿಳಂಬ ಮಾಡಿರುವುದನ್ನು ಬಿಜೆಪಿ ಖಂಡಿಸಿದೆ. ನೂತನ ಸಚಿವರ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಡೆದು 3 ದಿನಗಳು ಕಳೆದಿವೆ. ಆದರೆ ಸರ್ಕಾರ ಇನ್ನೂ ಅವರಿಗೆ ಖಾತೆಗಳನ್ನು ನಿಯೋಜಿಸಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಆಡಳಿತವು ನವದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಎಂದು ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಪರಿಣಾಮಕಾರಿ ಆಡಳಿತವನ್ನು ಒದಗಿಸಲು ಕಾಂಗ್ರೆಸ್ ವಿಫಲವಾಗಿದೆ. ಸಂಪುಟ ವಿಸ್ತರಣೆಯ ಬಳಿಕ ಪಕ್ಷವು ಆಂತರಿಕ ಬಂಡಾಯ ಎದುರಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಮಹಿಳಾ ಸಚಿವರನ್ನು ನೇಮಿಸುವಂತೆ ಆಗ್ರಹಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಒಮರ್ ಫಾರೂಕ್ ಎಂಆರ್ನನ್ನು ಎನ್ಐಎ ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದೆ. ಈ ಮೂಲಕ ಬಂಧಿತರ ಸಂಖ್ಯೆ 25ಕ್ಕೆ ಏರಿದೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಉಮರ್ ಫಾರೂಕ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾಮೀನುರಹಿತ ವಾರೆಂಟ್ ಜಾರಿಯಾಗಿತ್ತು. ಆತನ ಸುಳಿವು ಕೊಟ್ಟವರಿಗೆ 4 ಲಕ್ಷ ಬಹುಮಾನವನ್ನು ಘೋಷಿಸಲಾಗಿತ್ತು. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪತ್ತೆ ಹಚ್ಚಲು ಎನ್ಐಎ ತನಿಖೆ ಮುಂದುವರೆಸಿದೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಆರೋಪಿಯಾಗಿದ್ದ ಪ್ರದೋಷ್ ಸತ್ಯ ಬಹಿರಂಗಪಡಿಸಲು ಮುಂದಾಗಿದ್ದು ಮಾಫಿ ಸಾಕ್ಷಿಯಾಗುವುದಾಗಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ತಮ್ಮ ವಕೀಲರ ಮೂಲಕ ಇದು 59ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸಂಗತಿಗಳನ್ನು ಬಹಿರಂಗಪಡಿಸಲು ತಾನು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಬದಲಾಗುವುದಕ್ಕೆ ನ್ಯಾಯಾಲಯದಲ್ಲಿ ಪ್ರದೋಷ್ ಕ್ಷಮೆ ಕೋರಿದ್ದಾರೆ. ಅರ್ಜಿಯನ್ನು ಗಮನಿಸಿದ 59ನೇ ಸಿಸಿಎಚ್ ನ್ಯಾಯಾಲಯವು ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಪ್ರಾಸಿಕ್ಯೂಷನ್ಗೆ ಸೂಚಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆ ನೀರಿನ ಮಟ್ಟ 105.87 ಅಡಿಗೆ ತಲುಪಿದೆ. ಅಣೆಕಟ್ಟೆಯಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಮಾಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ನೀರಿನ ಮಟ್ಟ 85 ಅಡಿ ಇದ್ದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮೇರೆಗೆ ಬೆಳೆ ಬೆಳೆದಿರಲಿಲ್ಲ. ಇದೀಗ ನೀರು ಸಮೃದ್ಧವಾಗಿದ್ದು ನೀರು ಬಿಡುಗಡೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಶಾಸಕ ಕೆಎಂ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬಂಗಾರಪೇಟೆಯಲ್ಲಿ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ದನ್ನು ಖಂಡಿಸಿ ಬಂಗಾರಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ಮಧ್ಯೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆಯಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಆಗುಂಬೆ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ 4, ಬೆಳಗಾವಿ ಜಿಲ್ಲೆ ಲೋಂಡಾದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
4: ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9 ಸೆಂಟಿಮೀಟರ್, ಕೋಲೂರು ಉಡುಪಿ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 6ರಿಂದ ಆಗಸ್ಟ್ 8ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆಗಸ್ಟ್ 6, 7 ಹಾಗೂ 8ರಂದು ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಚಿವರಿಂದ ಬರ ಪರಿಶೀಲನೆ. ಆಂತರಿಕ ಬಂಡಾಯದಿಂದ ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ, ಪ್ರಮುಖ ಆರೋಪಿಯನ್ನು ಕೇರಳದ ಕೊಚ್ಚಿಯಲ್ಲಿ ಬಂಧಿಸಿದ ಎನ್ಐಎ ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳ ಕಾಲ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸಮಯ ಆಗ್ತಾ ಇದೆ 2:31:35. ಎವರ್ ಗ್ರೀನ್ ಹಾಡುಗಳನ್ನ ಕೇಳುವಂತಹ ಸಮಯ ಇದಾಗಿದೆ. ಎಸ್, ಎವರ್ ಗ್ರೀನ್ ಸಾಂಗ್ಸ್ ನಲ್ಲಿ ಇವತ್ತು ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಗುರುರಾಜ್ ಅವರ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗಿದೆ.

ಲವ್ ಗೀತಾಂಜಲಿ ಚಿತ್ರದ ಹಾಡನ್ನು ಕೇಳ್ಕೊಂಬಂದ್ವಿ. ಲವ್ ಗೀತಾಂಜಲಿ ಚಿತ್ರ ಅಲ್ಲ, ಸಾರಿ, ಹಾಡನ್ನು ಕೇಳ್ಕೊಂಡು ಬಂದ್ವಿ. ಈ ಹಾಡು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು ಅಂತ ಹೇಳಿದ್ರೆ, ದೇವತಾ ಮನುಷ್ಯ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗ್ತಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಹಾಗೆಯೇ ಮಂಜುಳಾ ಗುರುರಾಜ್ ಅವರು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗಿದೆ.

ಅದ್ಭುತವಾದಂತಹ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ. ನಮ್ಮ ಮುಂದಿನ ಗೀತೆ ನನ್ನಾಸೆಯ ಹೂವೆ ಚಿತ್ರದ ಈ ಒಂದು ಹಾಡಿಗೆ ರಾಜೇಶ್ ಕೃಷ್ಣನ ಹಾಗೇನೆ ಚಿತ್ರ ಅವರ ಧ್ವನಿ ಇದೆ. ಹಂಸಲೇಖ ಅವರ ಸಂಗೀತ ಹಾಗೂ ಸಂಯೋಜನೆ ಹಂಸಲೇಖ ಅವರದ್ದು.

ಸಮಯ ಆಗ್ತಿದೆ 2:52:07. ನಾವಿದ್ದೀವಿ ಕಾರ್ಯಕ್ರಮ ಎವರ್ ಗ್ರೀನ್ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸಮಯ ಅನ್ನೋದು ಎಷ್ಟು ಆರಾಮಾಗಿ ಓಡ್ತಾ ಇರುತ್ತಲ್ವಾ, ಸಮಯ ಓಡ್ತಾ ಇರುತ್ತೋ ಅಥವಾ ನಾವು ಅದನ್ನು ಮರೆತು ಬಿಡ್ತೀವೋ, ಖಂಡಿತವಾಗ್ಲೂ ಒಂದಕ್ಕೊಂದು ಏನು ಅಂತಲೇ ಅರ್ಥನೇ ಆಗಲ್ಲ. ಸೊ ಇರಲಿ, ಪರವಾಗಿಲ್ಲ, ಸಮಯ ಓಡ್ತಾ ಇದ್ರೇನಂತೆ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಸಾಕ್ತಾ ಇದ್ರೆ ಸಮಯ ಸುಂದರ ಅನಿಸೋದಂತೂ ಸತ್ಯ ಅಲ್ವಾ. ಸೊ ಖಂಡಿತವಾಗ್ಲೂ ಎಲ್ಲರದು ಊಟ ಆಗಿ ಆರಾಮಾಗಿ ಇವತ್ತಿನ ಒಳ್ಳೆಯ ಗೀತೆಗಳನ್ನು ಕೇಳಿಸ್ಕೋತಾ ಈ ಸಮಯವನ್ನು ಸುಂದರವಾಗಿರಿಸಿದ್ದೀರಾ ಅಂತ ನಮ್ಮ ಮುಂದಿನ ಗೀತೆಯನ್ನು ಕೇಳೋಣ. ಯಾವ ಚಿತ್ರದ್ದು ಯಾವ ಗೀತೆ ನೀವೇ ಕೇಳಿ ಆನಂದಿಸಿ.

0: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 3:30 ನಮ್ಮ ಮುಂದಿನ ಕಾರ್ಯಕ್ರಮ ನ್ಯಾಯವಾಣಿ, ಕಾನೂನಿನ ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಈಗ ಒಂದು ಪರೀಕ್ಷೆ ಇರುತ್ತದೆ, ಅದು ಇದಕ್ಕಿದ್ದಂಗೆ ಪೇಪರ್ ಲೀಕ್ ಆಗಿಬಿಡುತ್ತೆ, ಅದು

0: ಸುದ್ದಿ ಸಾಕಷ್ಟು ಸಲ ನಾವು ನೋಡ್ತಾನೆ ಇದ್ದೀವಿ. ಕಾನೂನು ಪ್ರಕಾರ ಏನೇನಾಗುತ್ತೆ ಮತ್ತು ಇದಕ್ಕೆ ಪರಿಹಾರ ಏನು ಇತ್ಯಾದಿ ಎಲ್ಲ ನಮ್ಗೆ ಗೊತ್ತಾಗಬೇಕು ಸರ್.
1: ಸರ್, ಈಗ ಇತ್ತೀಚೆಗೆ ಈ ರೀತಿ ಪೇಪರ್ ಲೀಕ್, ಯಾವ ಎಕ್ಸಾಮಿನೇಷನ್ಗಳನ್ನು ಪೇಪರ್ ಲೀಕು ಯಥೇಚ್ಛವಾಗಿ ಒಂದು ಅದನ್ನೇ ಬಂಡವಾಳ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಇದರಿಂದ ಪ್ರತಿಯೊಬ್ಬ ಆನೆಸ್ಟ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇತ್ತೀಚೆಗೆ ನಾವು ನೋಡಿದಂಥ ಸಂದರ್ಭದಲ್ಲಿ ಮೊದಲೆಲ್ಲನೂ ವಾಟ್ಸಪ್ಪಲ್ಲಿ ಶುರು ಮಾಡ್ತಾ ಇದ್ರು. ವಾಟ್ಸಪ್ಪಲ್ಲಿ ಶುರು ಮಾಡಿದ್ರೆ ಅದು ಬೇಗ ಅಧಿಕಾರಿಗಳಿಗೆ ಸಿಕ್ಕೋಗ್ತಾ ಇತ್ತು. ಈಗ ಟೆಲಿಗ್ರಾಮ್ ಅಂತೇಳಿ ಬಂದಿದೆ. ಟೆಲಿಗ್ರಾಮಲ್ಲಿ ಯಾವುದೇ ಮಾಹಿತಿ, ಗೌಪ್ಯ ಮಾಹಿತಿ ಬೇರೆಯವರು ಸಿಗಲ್ಲ. ಅಂಥ ಟೆಲಿಗ್ರಾಮಲ್ಲಿ ಈಗ ಇತ್ತೀಚೆಗೆ ಪೇಪರ್ ಲೀಕ್ಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಪೇಪರ್ ಲೀಕ್ಗಳನ್ನು ಮತ್ತು ಇದನ್ನೆಲ್ಲ ತಡಿಬೇಕು ಅಂತೇಳಿ 2024ರಲ್ಲಿ ಒಂದು ಸರ್ಕಾರಗಳೆಲ್ಲ ಸೇರಿ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಮತ್ತು ಅನ್ಫೇರ್ ಮೀನ್ಸ್ ಅಂತೇಳಿ ಒಂದು ಆಕ್ಟನ್ನು 2024ರಲ್ಲಿ ತರ್ತಾರೆ ಸರ್. ಈ ಒಂದು ಆಕ್ಟಿನ ಉದ್ದೇಶ ಏನಂತಂದರೆ, ಯಾರು ಪೇಪರ್ ಲೀಕನ್ನು ಮಾಡಲು ಅದರಲ್ಲಿ ಅಪರಾಧದಲ್ಲಿ ಭಾಗಿಯಾಗಿರ್ತಾರೆ ಅಂಥವ್ರಿಗೆ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಿಕ್ಕೆ ಅಂತೇಳಿ ಈ ಒಂದು ಆಕ್ಟನ್ನು ತಂದಿದ್ದಾರೆ. ಅದರಲ್ಲಿ ಪೇಪರ್ ಲೀಕ್ 3-10 ವರ್ಷ ಜೈಲು ಶಿಕ್ಷೆ ಜೊತೆಗೆ 1 ಕೋಟಿ ದಂಡವನ್ನು ವಿಧಿಸ್ತಕ್ಕಂಥ ಆಕ್ಟಲ್ಲಿದೆ. ಮತ್ತು ಅದರ ಜೊತೆಯಲ್ಲಿ ಇನ್ಫಾರ್ಮೇಷನ್, ಆ ಒಂದು ಒಂದು ಒಬ್ಬರು ಪಡ್ಕೊಂಡು ಮತ್ತೊಬ್ಬರಿಗೆ ಅದನ್ನ ಹಂಗೆ ಶೇರ್ ಮಾಡ್ಕೊತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ 3-5 ವರ್ಷ ಜೈಲ್ ಶಿಕ್ಷೆ ಇದೆ. ಬೇರೆಯವರ ಪರವಾಗಿನೂ ಸಹ ಪರೀಕ್ಷೆ ಬರೆಸೋ ಸಹ 3-5 ವರ್ಷ ಜೈಲ್ ಶಿಕ್ಷೆ ಇದೆ. ಮತ್ತೆ ಅದ್ರ ಮುಖಾಂತರ ಒಂದು ಗ್ಯಾಂಗೇ ಇರ್ತೈತೆ ಸರ್, ಇದರಲ್ಲಿ ಒಂದು ಆರ್ಗನೈಸ್ಡ್ ಗ್ಯಾಂಗ್, ಈಗ ಅದು ಕೆಲವು ಸಲ ಅಧಿಕಾರಿಗಳೂ ಭಾಗಿಯಾಗಿರ್ತಾರೆ. ಅಂತಹ ಎಲ್ಲವನ್ನು ತಡೆಯೋದಕ್ಕೆ ಅವರಿಗೆ ಗರಿಷ್ಠ 10 ವರ್ಷ ಜೈಲ್ ಶಿಕ್ಷೆಯನ್ನ ಈ ಒಂದು ಆಕ್ಟಲ್ಲಿ ಒಳಗೊಂಡಿದೆ. ಮತ್ತೆ ಮುಂದುವರೆದು ಅದಕ್ಕೆ ಏನ್ ಪರಿಹಾರ ಅಂತಂದ್ರೆ, ಈ ಒಂದು ಯಾರು ಪೇಪರ್ ಲೀಕ್ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಸಿಬಿಐ ಅಥವಾ ರಾಜ್ಯ ಪೊಲೀಸರಿಗೆ ಒಂದು ದೂರನ್ನು ನೀಡಿದ್ರೆ ಅವರು ಅದನ್ನು ತನಿಖೆಯನ್ನು ನಡೆಸ್ತಕ್ಕಂಥದ್ದು. ಮತ್ತೆ ಆ ಪರೀಕ್ಷೆ ಏನಾದರೂ ರದ್ದುಪಡಿಸಿದ್ರೆ ಮರುಪರೀಕ್ಷೆಯನ್ನು ಸಹ ಮಾಡ್ತಾರೆ. ಅದರ ಜೊತೆಯಲ್ಲಿ ನಾವು ಯಾರಿಗೆ ಅನ್ಯಾಯ ಆಗಿದೆ ಅಥವಾ ಯಾರು ಪೇಪರ್ ಲೀಕ್ ಮಾಡಿದೆ ಅಂತ ಗೊತ್ತಾದ ತಕ್ಷಣ ನಾವು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಸಹ ನಾವು ಸಲ್ಲಿಸಿ ಮರುಪರೀಕ್ಷೆಯನ್ನು ಮಾಡೋದಕ್ಕೆ ಅವಕಾಶವೂ ಸಹ ಇದೆ. ಮತ್ತು ಆ ಪೇಪರ್ ಲೀಕ್ ಮಾಹಿತಿ ಇದ್ದರೆ ತಕ್ಷಣ ಪೊಲೀಸರಿಗೆ ತಿಳಿಸಬೇಕಾಗುತ್ತೆ. ಯಾಕಂದರೆ ಯಾರಿಗೆ ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯ ಆಗಬಾರ್ದು. ಕೆಲವು ವಿದ್ಯಾರ್ಥಿಗಳು ಪೇಪರ್ ಲೀಕ್ ಆಗೋ ವಿಚಾರ ಗೊತ್ತಿದ್ರೂ ಸಹ ಸುಮ್ಮನೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿಗೆ ತೊಂದರೆ ಆಗುತ್ತೆ. ಅದನ್ನು ಪರಿಗಣಿಸಿ ತಕ್ಷಣ ಪೊಲೀಸರಿಗೆ ಆ ವಿಚಾರವನ್ನು ತಿಳಿಸಬೇಕಾಗುತ್ತೆ.
0: ಒಟ್ಟಾರೆ ಈಗ ಪರೀಕ್ಷೆ ಅಂತ ಅನ್ನೋದು ಬಹಳ ಸರಿಯಾಗಿ ನಡಿಬೇಕು, ಪಾರದರ್ಶಕವಾಗಿರ್ಬೇಕು, ಆ ಬಗ್ಗೆ ಯಾವುದೇ ಮಾಹಿತಿಯನ್ನು ಗೌಪ್ಯವಾಗಿಡೋದು. ಹಿಂದೆ ಕಾಲೇಜ್ಗಳಲ್ಲೆಲ್ಲ ಪರೀಕ್ಷೆಗಳು ಆವಾಗಲೂ ಕೂಡ ಪದವಿ ಮಟ್ಟದಲ್ಲಿ ಕೂಡ ಅನೇಕ ರೀತಿಯಾದಂತಹ ಪೇಪರ್ ಲೀಕ್ ಅವೆಲ್ಲವನ್ನು ಕೇಳ್ತಿದ್ವಿ ನಾವು. ಈಗ ಉದ್ಯೋಗಕ್ಕಾಗಿ ಇಷ್ಟೆಲ್ಲ ಅನೇಕ ಮೋಸಗಳು ನಡೀತಾವೆ. ಇದನ್ನು ತಡೆಹಿಡಿಯಲಿಕ್ಕೆ ಕಾನೂನು ಬಂದಿರೋದು ಬಹಳ ಒಳ್ಳೆಯದು. ಇದರ ಪ್ರಕಾರ ಸಾಕಷ್ಟು ಶಿಕ್ಷೆಗಳಿವೆ. ಇದನ್ನು ತಿಳ್ಕೊಂಡು ಯಾವುದೇ ಅಕ್ರಮದಲ್ಲಿ ಯಾರೂ ಕೂಡ ಭಾಗಿಯಾಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಣ ಸರ್. ವಕೀಲರಾದ ಮುನಿರಾಜ್ ಅವರೇ, ನಮ್ಮೆಲ್ಲ ಕೇಳುಗರ ಪರವಾಗಿ ಈ ಮಾಹಿತಿ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 3:38 ಆಗ್ತಾ ಇದೆ. ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಎಸ್, ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನ ಶುರು ಮಾಡೋಣ. ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಾ, ಹೊಂಬಿಸಿಲು ಕಾರ್ಯಕ್ರಮದ ಸಮಯವನ್ನ ಹೆಚ್ಚು ಮಾಡಿ ಅಂತ ಹೇಳಿ. ಖಂಡಿತವಾಗ್ಲೂ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ನಾವು ತರ್ತೀವಿ ಅಂತ ಹೇಳ್ತಾ, ಸೊ ಸಾಕಷ್ಟು ಜನ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಪ್ರಶ್ನೆ ಪತ್ರಿಕೆ ಒಂದೊಂದೇ ಬದಲಾಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಪುನರಾವರ್ತನೆ ಆಗದಂತೆ ಜಾಗೃತಿ ವಹಿಸಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಹರೀಶ್ ಮಲ್ಲೇಶ್ವರದಿಂದ. ರಸಪ್ರಶ್ನೆ ಕಾರ್ಯಕ್ರಮದ ಸಮಯವನ್ನ ದಯವಿಟ್ಟು ಜಾಸ್ತಿ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿರೋರು ಒಬ್ರು. ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಮನಿಸ್ತೀವಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂತ್ಯಕ್ಷರಿ ಆಡೋಣ ಅಂತ ಹೇಳಿ, ಅಂತ್ಯಕ್ಷರಿ ಅಂತ ಹೇಳಿದ್ರೆ ನಾನು ಅಕ್ಷರ ಕೊಡ್ತೀನಿ, ನೀವು ಹಾಡು ಹಾಡಬೇಕು ಅಂತ ಏನೂ ಇಲ್ಲ. ನಾನು ಒಂದು ಮ್ಯೂಸಿಕ್ ಬಿಟ್ಟನ್ನು ಪ್ಲೇನ್ ಮಾಡ್ತೀನಿ. ಸೊ ಆ ಮ್ಯೂಸಿಕ್ ಬಿಟ್ ಯಾವುದು ಅಂತ ಹೇಳಿ ನೀವು ಅದನ್ನು ಕಂಡುಹಿಡಿಬೇಕು. ಇದನ್ನು ಮೆಸೇಜ್ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಲ್ ಮಾಡಿದ್ರೆ ಈ ಆಟದ ಮಜಾ ಹೆಚ್ಚಾಗುತ್ತೆ. ಸೊ ಖಂಡಿತವಾಗ್ಲೂ ನೀವು ಕಾಲ್ ಮಾಡಬೇಕು ಅಂತ ಹೇಳಿದ್ರೆ 0800-22-22-12-06 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಅಥವಾ ಕರೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ 9809-90-10-13 ಈ ಸಂಖ್ಯೆಗೂ ಕೂಡ ಮೆಸೇಜ್ ಮೂಲಕ ಸಂದೇಶವನ್ನು ಕಳಿಸಬಹುದು. ಅಥವಾ ಮತ್ತೊಮ್ಮೆ ನಂಬರನ್ನು ನೆನಪು ಮಾಡ್ತಾ ಇದ್ದೀನಿ, 0800-22-22-08-06 ಈ ಸಂಖ್ಯೆಗೆ ಕರೆಯನ್ನು ಮಾಡಬಹುದು. ಸೊ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ತಡ ಮಾಡೋದೇ ಬೇಡ, ಯಾರು ಕಾಲ್ ಮಾಡಿದ್ದಾರೆ ನೋಡೋಣ. ಹಲೋ ಹಲೋ ಹಲೋ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ವಲ್ಲ? ಹಲೋ ಓಕೆ, ಬಹುಶಃ ಅವರ ಧ್ವನಿ ಯಾಕೋ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ ಓಕೆ, ಕರೆ ಕಟ್ಟಾಗಿದೆ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಖಂಡಿತವಾಗ್ಲೂ ಮತ್ತೊಮ್ಮೆ ಕಾಲ್ ಮಾಡಬಹುದು. ಸೊ ಕಾಲ್ ಮಾಡಿ ಮತ್ತೆ ಮಾತಾಡೋಣ ಅಂತ ಹೇಳ್ತಾ, ಇವತ್ತಿನ ಪ್ರಶ್ನೆ ಪತ್ರಿಕೆ ಸೂಪರು ಅಂತ ಹೇಳಿ ಸಂದೇಶನ ಕಳಿಸ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೆ ಮಾಡಬೇಕು ಅಂತ ಹೇಳಿದರೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಕರೆ ಮಾಡಿ ಅಂತ ಹೇಳ್ತಾ, ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು, ಯಾವ ಗೀತೆ ನೀವೇ ಕೇಳಿ ಆನಂದಿಸಿ.

0: ಓಕೆ, ನಾನು ಪ್ರಶ್ನೆಯನ್ನ ಕೇಳಿದ್ದೆ ಅಂತ ಹೇಳಿ ಸಾಕಷ್ಟು ಜನ ಅಪ್ಪು ಚಿತ್ರ ಪಣ ವಿಡಿಯೋ ಸಾಂಗ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದೀರಾ. ಖಂಡಿತವಾಗ್ಲೂ ನಾನು ಪ್ರಶ್ನೆ ಕೇಳಿರ್ಲಿಲ್ಲ, ಸೊ ಕರೆ ಮಾಡೋದಕ್ಕೆ ಕಾಲಾವಕಾಶ ಕೊಡೋಣ ಅಂತ ಹೇಳಿ ಸೊ ಈ ಒಂದು ಹಾಡನ್ನ ಪ್ಲೇ ಮಾಡಿದ್ದೆ. ಸೊ ಯಾರೆಲ್ಲ ಮೆಸೇಜ್ ಮಾಡಿದ್ರಿ, ಧನ್ಯವಾದಗಳು. ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಹಲೋ. ಓಕೆ, ಸೊ ಮೋಸ್ಟ್ಲಿ ಅವರಿಗೆ ಕಾಲ್ ಕೇಳಿಸ್ಲಿಲ್ಲ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಪ್ರಶ್ನೆಯನ್ನು, ಸಾರಿ ಪ್ರಶ್ನೆ ಅಲ್ಲ, ಆ್ಯಕ್ಚುಲಿ ಒಂದು ಹಾಡಿನ ಬಿಟ್ಟನ್ನು ಕೇಳಿಸ್ತೀನಿ, ಅದನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದೆ. ಸೊ ನೋಡೋಣ ಮತ್ತೆ ಕಾಲರ್ ಯಾರಾದರೂ ಕಾಲ್ ಮಾಡ್ತಾರಾ ಅಂತ ಅಂದರೆ ಓಕೆ, ಖಂಡಿತವಾಗ್ಲೂ ಕಾಲ್ ಬಂದಿದೆ, ರಿಸೀವ್ ಮಾಡೋಣ. ಹಲೋ.
1: ಹಾಂ ನಮಸ್ಕಾರ ಮೇಡಮ್.
0: ಹಲೋ ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ?
1: ಹಲೋ
0: ಹಲೋ
1: ಹಲೋ
0: ಹಲೋ ಕೇಳಿಸ್ತಾ ಇದೆಯಾ ಸರ್?
1: ಹಾಂ ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್. ಸರ್ ನಾನು ಇವತ್ತಿನ ಹಲೋ
1: ಕೇಳಿಸ್ತಾ ಇದ್ದಾರೆ?
0: ನೀವು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ, ನಾನು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ? ಹಲೋ
1: ಕೇಳಿಸ್ತಾ ಇದ್ದಾರೆ?
0: ಹಾಂ ಹಾಂ ಓಕೆ, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ಲಾ? ಯಾವ ಹಾಡು ಅಂತ ಕಂಡುಹಿಡಿತೀರಾ? ಓಕೆ ಹಲೋ. ಓಕೆ, ಸೊ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ದಯವಿಟ್ಟು ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರೋವಂತಹ ಜಾಗಕ್ಕೆ ಬಂದು ಕರೆ ಮಾಡಿ ಅಂತ ಹೇಳ್ತಾ, ಮುಂದಿನ ಕರೆಯನ್ನು ಸ್ವೀಕರಿಸೋಕ್ಕೂ ಮುಂಚೆ ದಯವಿಟ್ಟು ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ, ಕಾಲ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ನಂಬರನ್ನು ಹೇಳ್ತಾ ಇದ್ದೀನಿ. 0800223126 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಂಚ್ಕೋತಾ ಹಾಡಿನ ಸಾಹಿತ್ಯವನ್ನು, ಸಾರಿ ಒಂದು ಬಿಟ್ಟನ್ನು ಕೇಳಿಸ್ತೀನಿ. ಆ ಬಿಟ್ ಯಾವುದು ಅಂತ ಹೇಳಿ, ಯಾವ ಹಾಡು ಯಾವ ಸಂಗೀತ ಅಂತ ಹೇಳಿ ನೀವು ಕಂಡುಹಿಡಿಬೇಕಾಗುತ್ತೆ. ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ
1: ಹಲೋ
0: ಕೇಳಿಸ್ತಾ ಇದೆಯಾ ಸರ್ ನನ್ನ ಧ್ವನಿ? ನಮಸ್ತೆ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್.
0: ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇಲ್ವಾ ಸರ್? ಓಕೆ ಸರ್, ನಿಮ್ಗೋಸ್ಕರ ಹಾಡನ್ನ ಪ್ಲೇ ಮಾಡ್ತೀನಿ, ಯಾವ ಹಾಡು ಅಂತ ಕಂಡುಹಿಡಿಬೇಕು. ಓಕೆ, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ, ಎಫ್ಎಂ ನ ನೀವು ಸ್ವಲ್ಪ ಮ್ಯೂಟ್ ಮಾಡಿ,
1: ಆ ಗೀತೆ ಪ್ರಸಾರ ಮಾಡಿ ಮೇಡಮ್.
0: ಓಕೆ ಪ್ಲೇ ಮಾಡ್ಲಾ?
1: ಮಾಡಿ ಮೇಡಮ್.

0: ಓಕೆ, ಸೊಗಸಾದ ಗೀತೆಯನ್ನ ಕೇಳ್ಕೊಂಡ್ ಬಂದ್ವಿ. ಓಮಲಿಗೆ ಚಿತ್ರದ ಗೀತೆ ಇದಾಗಿತ್ತು. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸುವಂತಹ ಸಮಯ. ಯಾರು ಕಾಲ್ ಮಾಡಿದ್ದಾರೆ ನೋಡೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ
1: ಮೇಡಮ್? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಮೇಡಮ್.
0: ಓಕೆ, ಫುಲ್ ಹಿಸ್ಟ್ರಿನೇ ಹೇಳ್ಬಿಟ್ರಿ ನೀವು. ಓಕೆ, ಧನ್ಯವಾದಗಳು ಸರ್. ನಿಮಗಾಗಿ ಹಾಡು ಕಾಯ್ತಾ ಇದೆ. ಸೊ
1: ರಮೇಶ್ ಮೇಡಮ್, ಓಮಲಿಗೆ ಮೇಡಮ್.
0: ಅದು ಆಗೋಯ್ತು, ಅದ್ರ ಕತೆ ಮುಗೀತು. ನಿಮ್ಗೋಸ್ಕರ ನಾನು ಬೇರೆ ಹಾಡನ್ನ ಸೆಲೆಕ್ಟ್ ಮಾಡಿದೀನಿ. ಸಾಂಗ್ ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ಯಾವ್ದು ಅಂತ ನೀವು ಕಂಡುಹಿಡಿಬೇಕು.
1: ಓಕೆ.

0: ನನಗಂತೂ ಐಡಿಯಾ ಇಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಓಮಲಿಗೆ ಚಿತ್ರದ ಹಾಡು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಾ. ಈಗ ಪ್ರಸಾರ ಮಾಡಿದಂತಹ ಗೀತೆ ಬಾನಲ್ಲಿ ಓಡೋ ಮೇಘ ನೇತ್ರ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸ್ಬಿಟ್ರು. ಆಲ್ರೆಡಿ ಮತ್ತೊಂದು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ಹಲೋ, ನಮಸ್ತೆ ಸರ್.
1: ನಮಸ್ಕಾರ,
0: ಕೇಳಿಸ್ತಾ ಇದೆಯಾ ಸರ್ ನಾನು ಮಾತಾಡ್ತಾ ಇರೋದು?
1: ಕೇಳಿಸ್ತಾ ಇದ್ದಾರೆ.
0: ಓಕೆ, ನಿಮ್ ಹೆಸರು ಸರ್?
1: ಶಿವಲಿಂಗಪ್ಪ ಭದ್ರೆ ಅಂತ ರೀ, ಆಳಂದ ತಾಲೂಕು ಮಾದಾನಿ ಪರದಿಂದ ರೀ.
0: ಓಕೆ, ಸೊ ಹೊಂಬಿಸಿಲು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಸರ್?
1: ಹಾ, ಕೇಳ್ತಾ ಇದ್ದೀವಿ ಮೇಡಮ್.
0: ಓಕೆ, ನಿಮಗಾಗಿ ಹಾಡನ್ನ ಪ್ರಸಾರ ಮಾಡ್ಲಾ?
1: ಹಾ, ಮಾಡಿ ಮಾಡಿ ಮೇಡಮ್.
0: ಓಕೆ, ಕಂಡಿಡಿಬೇಕು, ಕಾಲ್ ಕಟ್ ಮಾಡಬಾರ್ದು.
1: ಏ ಇಲ್ರಿ, ನಾವು ಕಟ್ ಮಾಡಲ್ರಿ ಮೇಡಮ್, ನಿಮ್ ಕಡೆಯಿಂದ ಅದು ಧ್ವನಿ ಬರ್ತಾ ಇಲ್ಲ, ಮೊದಲು ಫಸ್ಟ್ ಇಗೆ ಮಾಡ್ತಿದ್ದೆ.
0: ಓಕೆ, ಸೊ ಈಗ ಹಾಡ್ ಪ್ಲೇ ಮಾಡ್ತೀನಿ, ಯಾವ ಹಾಡು ಅಂತ ಕಂಡಿಡೀರಿ ಸರ್.
1: ಹಾ, ಕಂಡಿಡ್ತೀನಿ ಮೇಡಮ್.
0: ಓಕೆ.

ಓಕೆ, ನಾನು ಹಾಡ್ ಪ್ಲೇ ಮಾಡ್ತಿದ್ದಂಗೆ ಅವ್ರ ಕಾಲ್ ಕಟ್ ಮಾಡ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಹಾಡ್ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ, ಹಾಡ್ ಗೆಸ್ ಆದ್ರೂ ಮಾಡಬಹುದಿತ್ತೇನೋ. ಸೊ ನನಗಂತೂ ಗೊತ್ತಿಲ್ಲ, ಹಾಡ್ ಗೊತ್ತಾಗ್ಲಿಲ್ಲ ಅಂತ ಕಟ್ ಮಾಡಿದ್ರೋ ಅಥವಾ ಅದಾಗದೆ ಕಾಲ್ ಕಟ್ ಆಯ್ತೋ.

0: ಓಕೆ, ಸೊ ಹಾಡು ಕೇಳಿಸ್ಕೊಂಡ್ರಿ ಅಲ್ವಾ ಸರ್?
1: ಅದು ಯಾವ್ದೋ ಹಾಡಾಯ್ತು ನೋಡ್ರಿ.
0: ಅದು ಯಾವ್ದೋ ಹಾಡಲ್ಲ ಸರ್, ಯಾವ ಹಾಡು ಅಂತ ಹೇಳ್ಬೇಕು ಕರೆಕ್ಟ್ ಆಗಿ. ಕೊನೆಯ ಕಾಲರ್ ನೀವೇ, ಫಸ್ಟ್ ಕಾಲರ್ ನೀವೇನೆ. ಆಕ್ಚುಲಿ ಯಾರ್ದು ಕಾಲ್ ಸರಿಯಾಗಿ ಕನೆಕ್ಟ್ ಆಗ್ಲಿಲ್ಲ ಅನ್ಸುತ್ತೆ.
1: ಇನ್ನೊಮ್ಮೆ ರಿಪೀಟ್ ಹಾಕಿ ಮೇಡಮ್.
0: ಓಕೆ, ಇನ್ನೊಂದ್ಸಲ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ.

0: ಓಕೆ, ಕೇಳಿಸ್ಕೊಂಡ್ರ ಸರ್?
1: ಗೊತ್ತಾಗ್ತಾ
0: ಇಲ್ವಾ? ತುಂಬಾನೇ ಈಸಿ ಇತ್ತು ಹಾಡು.
1: ಮುಂದೆ ನೋಡಿ ಗೊತ್ತಾಗ್ತಾ ಇಲ್ಲ ಮೇಡಮ್.
0: ಓಕೆ, ಕಲಾವಿದ ಚಿತ್ರದ ಗೀತೆ ಇದಾಗಿತ್ತು ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಓಕೆ, ಸೊ ಅವ್ರಿಗೆ ಕಂಡುಹಿಡಿಯಕ್ಕಾಗ್ಲಿಲ್ಲ ಅನ್ಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೋಡೋಣ. ಮುಂದಿನ ಕಾಲರ್ ತೆಗೋಕ್ಕೂ ಮುಂಚೆ ಈ ಹಾಡನ್ನು ಕೇಳಿ ವಾಪಸ್ ಬನ್ನಿ.

0: ಓಕೆ, ಒಳ್ಳೆಯ ಗೀತೆನ ಕೇಳ್ಕೊಂಬಂದ್ರಿ. ಸಾಕಷ್ಟು ಜನ ಒಳ್ಳೆಯ ಉತ್ತರವನ್ನೇ ಕೊಟ್ಟಿದ್ದೀರಾ. ವೇದಶಿಟಿ ಕಾಳವರದಿಂದ ಹಾಗೆಯೇ ಸೊಗಸಾದ ಗೀತೆಗಳು ಮೂಡಿ ಬರ್ತಾ ಇದೆ ಅಂತ ಹೇಳಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಜಾಕೀರ್ ಹುಸೇನ್ ಅಂತ.
0: ಜಾಕೀರ್ ಹುಸೇನ್ ಅವರೇ. ಸೊ ಊಟ ಆಯ್ತಾ?
1: ಆಯ್ತು ಮೇಡಮ್, ನಿಮ್ಮ
0: ಆಯ್ತು. ಸೊ ನಿಮಗಾಗಿ ಹಾಡು ಕಾಯ್ತಾ ಇದೆ. ಯಾವ ಹಾಡು ಹಾಕಿದ್ರು
1: ಕಂಡಿಡಿತೀರಾ?
0: ಖಂಡಿತವಾಗ್ಲು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ.

0: ಓಕೆ, ಕೇಳಿಸ್ಕೊಂಡ್ರಲ್ವಾ ಸರ್?
1: ಓಕೆ,
0: ಯಾವ ಹಾಡು ಗೊತ್ತಾಗ್ತಾ ಇಲ್ವಾ?
1: ಗೊತ್ತಾಗ್ತಾ ಇಲ್ಲ ಮೇಡಮ್.
0: ಮಧುವನ ಕರೆದರೆ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ ಇದಾಗಿತ್ತು ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ, ಹೀಗೆ ಕಾಲ್ ಮಾಡ್ತಾ ಇರಿ.
1: ಓಕೆ,
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದೇ ಬಿಟ್ವಿ, ಏನು ಒಳಕ್ಕಾಗಲ್ಲ. ಸೊ ಸಮಯ ಹುಡುಕ್ತಾ ಇದೆ. ಸೊ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ರಿ, ಸಮಯ ಬೇಕಾಗಿತ್ತು. ಹೌದು, ಖಂಡಿತವಾಗ್ಲೂ ಸಮಯ ಬೇಕಾಗಿತ್ತು. ನಾನು ಸ್ವಲ್ಪ ಹೊತ್ತು ಸಾಕಷ್ಟು ಜನ ಸಂದೇಶ ಕಾಲ್ಸು ಎಲ್ಲ ಬರ್ತಾ ಇದೆ, ಆದರೆ ಸಮಯ ನನ್ನ ಕೈಯಲ್ಲಂತೂ ಇಲ್ವೇ ಇಲ್ಲ. ಖಂಡಿತವಾಗ್ಲೂ ಯಾರೆಲ್ಲ ಕಾಲ್ ಮಾಡಿದ್ರಿ ಧನ್ಯವಾದಗಳು. ಹಾಗೆಯೇ ಸಂದೇಶ ಯಾರೆಲ್ಲ ಕಳಿಸಿದ್ರಿ ನಿಮಗೂ ಕೂಡ ತುಂಬ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಹೊಂಬಿಸಿರೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಒಂದು ಗೀತೆಯೊಂದಿಗೆ ಇಷ್ಟೊತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಅಜ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ, 4 ಗಂಟೆಗೆ ಸರಿಯಾಗಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಟ್ಯೂನ್ ಮಾಡಿ FM ರೇನ್ಬೋ ಕನ್ನಡ ಕಾಮನಬಿಲು 101.3 MHz ಮ್ಯೂಸಿಕಲಿ ಯಾರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಯೋರ್ಸ್. ಸಮಯ ಆಗಿದೆ 5:01. ಈ ಹೊತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ಚೆ ಪ್ರವೀಣ್ ಜೋಯ್ಸ್. ಎಂದಿನಂತೆ ಮಾತುಕತೆ, ಅದ್ಭುತವಾದ ಹಾಡುಗಳು ಇವೆಲ್ಲವೂ ನಿಮ್ಮ ಜೊತೆಯಾಗುತ್ತೆ ಈ ಹೊತ್ತಿನ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಎಲ್ಲಿ ಹೋಗದೆ ಕೇಳ್ತಾನೆ ರೀ, ಟ್ಯೂನ್ ಮಾಡಿರಿ. ಈ ಹೊತ್ತಿನ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ತ್ರಿಪುರ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಬೋಣಿಯಾಗದ ಹೃದಯನ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. 5:12 ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮನ್ನ ಒಂದು ಪ್ರಶ್ನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡ್ಬಿಡ್ತೀನಿ. ನಿಮ್ಮೆಲ್ಲರೂ ನಾನು ಒಂದು ಪ್ರಶ್ನೆಯನ್ನು ಕೇಳ್ಬಿಡ್ತೀನಿ. ನೀವು ಯಾವಾಗ ಗಾಳಿಪಟ ಹಾರಿಸಿದ್ರಿ ನಾಪ್ಕ ಇದೆಯಾ? ಅಥವಾ ಯಾವಾಗ ಐಸ್ ಕ್ರೀಮ್ ತಿನ್ನುವಾಗ ಮಗುವಿನಂತೆ ಅದನ್ನು ನೆಕ್ಕಿ ತಿಂದಿದ್ರೆ ನಾಪ್ಕ ಇದೆಯಾ? ಯಾವಾಗ ಕಾರಣ ಇಲ್ಲದೆ ನೀವು ಜೋರಾಗಿ ನಕ್ಕಿದ್ರೆ ನಾಪ್ಕ ಇದೆಯಾ? ಬಹುಶಃ ನೆನಪಿರೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ದೊಡ್ಡವರಾಗುವಂತಹ ಭರದಲ್ಲಿ ನಮ್ಮೊಳಗಿರುವಂತಹ ಮಗುವನ್ನು ನಾವೆಲ್ಲೋ ಕಳೆದುಕೊಂಡ್ಬಿಟ್ಟಿರ್ತೀವಿ. ಆದರೆ ಈಗ ಜಗತ್ತಿನಾದ್ಯಂತ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ. ಆ ಟ್ರೆಂಡ್ಗೆ ಹೆಸರು ಕಿಡಲ್ಟಿಂಗ್. ಏನಿದು ಹೊಸ ಪದ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇದನ್ನು ಕಿಡ್ ಲಿವಿಂಗ್ ಅಂತ ಕೂಡ ಹೇಳಿ ಕರೆಯಲಾಗುತ್ತೆ. ಕಿಡ್ ಲಿವಿಂಗ್ ಬಗ್ಗೆ ನಿಮಗೇನಾದರೂ ಗೊತ್ತಾ? ಕಿಡಲ್ಟಿಂಗ್ ಬಗ್ಗೆ ನಿಮಗೇನಾದರೂ ಗೊತ್ತಾ? ಎರಡು ಪದ ಸೇರಿ ಆಗಿರುವಂತಹ ಒಂದು ಹೆಸರಿದು. ಕಿಡ್ ಹಾಗೆ ಅಡಲ್ಟ್, ಕಿಡ್ಗೂ ನಿಮ್ಗೆ ಅರ್ಥ ಗೊತ್ತಿದೆ, ಅಡಲ್ಟ್ಗೂ ನಿಮ್ಗೆ ಅರ್ಥ ಗೊತ್ತಿದೆ. ಈ ಎರಡು ಪದಗಳನ್ನು ಸೇರಿಸಿ ಆಗಿರುವಂತಹ ಈ ಪದ

ಇದರಲ್ಲೇನಿದೆ ವಿಶೇಷತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಎಷ್ಟೋ ವರ್ಷಗಳ ಹಿಂದೆ ನಮಗಿರುವಂತಹ ಹಾಬಿಗಳು ಆಸೆಗಳು ಎಲ್ಲೋ ಕಳೆದು ಹೋಗಿರುತ್ತೆ. ಆದರೆ ದೊಡ್ಡವರಾದ ನಂತರ ಮತ್ತೊಮ್ಮೆ ಅದನ್ನು ಮಾಡೋದಕ್ಕೆ ಶುರು ಮಾಡ್ತೀವಲ್ಲ, ಇದನ್ನು ಕಿಡಲ್ಟಿಂಗ್ ಅಂತ ಹೇಳಿ ಕರೀತಾರೆ. ಇತ್ತೀಚೆಗೆ ಇದರ ಟ್ರೆಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಉದಾಹರಣೆಗೆ ಒಂದಿಷ್ಟು ಪಜಲ್ಗಳಿರ್ಬೋದು, ಚಿಕ್ಕವರಾಗಿದ್ದಾಗ ಅತ್ಯಂತ ಪಜಲ್ಗಳನ್ನು ಮಾಡುವಂತಹ ಆಸೆ ನಿಮಗಿದ್ರೆ, ಹಾಗಂತೂ ಮಾಡಲಿಕ್ಕಾಗಿರೋದಿಲ್ಲ ಹೆಚ್ಚಾಗಿ, ಈಗ ನೀವು ಅದನ್ನೇನಾದರೂ ಮಾಡೋದಕ್ಕೆ ಶುರು ಮಾಡಿದ್ರೆ ಆ ಹಾಬಿಯನ್ನು ನೀವು ಕಿಡಲ್ಟಿಂಗ್ ಅಥವಾ ಕಿಡ್ ಲಿವಿಂಗ್ ಅಂತ ಕರಿಬಹುದು. ಈ ಥರ ನಿಮಗೆ ಯಾವುದಾದ್ರೂ ಹಾಬಿ ಇದೆಯಾ, ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9408014810943 ಕೇಳ್ತಾರೆ, ಚಿನ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯರ್ಸ್ ಕಿಡಲ್ಟಿಂಗ್ ಅಥವಾ ಕಿಡ್ ಲಿವಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಏನಿದು ಕಿಡಲ್ಟ್ ಅಂತ ಕೆಲವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇಲ್ಲಿ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ನಾವು ನಮ್ಮ ಶಾಲೆಯ ದಿನಗಳಲ್ಲಿ ಕಡ್ಡಿ ಐಸನ್ನು ಕೊಂಡು ತಿಂದಂತಹ ದಿನಗಳು ನೆನಪಾಗ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಈ ಸಂದೇಶ ಬಂದಿದೆ ನಂಬರ್ ರನ್ನಿಂಗ್ 5284 ಇವತ್ತು ನಮ್ಮೆಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಬಂದಿದೆ. ಮೊಬೈಲ್ ಬರೋದಕ್ಕೆ ಮುಂಚೆ ನಾವು ಬಹುಶಃ ಮನಸಾರೆ ನಗ್ತಾ ಇದ್ವಿ ಅಂತ ಅನಿಸುತ್ತೆ ಅಂತ ಹೇಳಿ ಅನುಷಾರ್ ಅವರು ಸಂದೇಶವನ್ನು ಕಳಿಸ್ತಿದ್ದಾರೆ. ವಯಸ್ಸಿಗೆ ನಾವೆಲ್ಲರೂ ದೊಡ್ಡವರಾದರೂ ಕೂಡ ಮನಸ್ಸಿಗೆ ಮಕ್ಕಳಾಗಬಹುದು, ಇದರಲ್ಲಿ ಏನು ತಪ್ಪಿಲ್ಲ. ಇದು ಬಾಲಿಶತನ ಅಂತ ಅನಿಸಿದ್ರೂ ಖಂಡಿತವಾಗ್ಲೂ ಅಲ್ಲ ಅಂತ ಒಂದಿಷ್ಟು ಅಧ್ಯಯನಗಳು ಹೇಳುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತಿನ ಜೀವನ ಶೈಲಿಯಲ್ಲಿ ನಮ್ಮಲ್ಲಿರುವಂತಹ ಸ್ಟ್ರೆಸ್ನೆಲ್ಲ ತೆಗೆದುಹಾಕಿ ಒಂದು ಸ್ವಲ್ಪ ನಾವು ಹಗುರ ಆಗೋದಕ್ಕೆ ಈ ರೀತಿಯ ಯಾವುದೋ ಒಂದು ವಿಧಾನ ಇದ್ದರೆ ಸಾಕು. ಇವತ್ತಿನ ದಿನ ಅಂತೂ ಬೇರೆ ಬೇರೆ ದೇಶಗಳಲ್ಲಿ ಇದರ

ಆಚರಣೆ ನಡೀತಾ ಇದೆ ಕಿಡಲ್ ತಿಂಗಳು. ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಒಂದಿಷ್ಟು ಪುಸ್ತಕಗಳನ್ನು ತಂದು ಹಾಗೆ ಹೀಗೆ ಮಾಡ್ತಾ ಒಂದಿಷ್ಟು ಬಣ್ಣವನ್ನು ಹಚ್ತಾ ಇದ್ವಿ, ಒಂದಿಷ್ಟು ಚಿತ್ರಗಳನ್ನು ಬಿಡಿಸ್ತಾ ಇದ್ವಿ, ಚಿತ್ರಗಳನ್ನು ಬಿಡಿಸೋದಿರಬಹುದು ಅಥವಾ ಇನ್ನು ಕೆಲವರಿಗೆ ಕಾರ್ಟೂನ್ಗಳನ್ನು ನೋಡೋದಿರಬಹುದು, ಅದರಲ್ಲೂ ಮಕ್ಕಳ ಕಾರ್ಟೂನ್ಗಳನ್ನು, ಇನ್ನು ಕೆಲವರಿಗೆ ಅದು ಟೆಡಿ ಬೇರ್ಗಳನ್ನು ಸಂಗ್ರಹಿಸಿರೋದಾಗಿರಬಹುದು, ಅಷ್ಟೇ ಅಲ್ಲದೆ ಡಿಸ್ನಿಲ್ಯಾಂಡ್ಗೆ ಹೋಗೋದಿರಬಹುದು, ಹೀಗೆ ಹಲವಾರು ವಿಚಾರಗಳನ್ನು ನಾವು ಮಾಡಬಹುದು. ಮಕ್ಕಳ ರೀತಿಯಲ್ಲಿ ಮಕ್ಕಳ ಹಾಗೆ ಎಂಜಾಯ್ ಮಾಡಬಹುದು, ಎಂಜಾಯ್ ಮಾಡೋದನ್ನೇ ಕಿಡಲ್ಟಿಂಗ್ ಅಂತ ಕರೀತಾರೆ. ಹೀಗೆ ನಿಮಗೇನಾದರೂ ಒಂದು ಸಂದೇಶವನ್ನು ವಿಚಾರವನ್ನು ನಾನು ತಿಳಿಸಿದ್ರೆ, ಇನ್ನು ನೀವು ಚಿಕ್ಕವರಾಗಿದ್ದಾಗ ಆಡ್ತಿದ್ದಂಥ ಆಟ, ಮಾಡ್ತಿದ್ದಂಥ ಹಾಬಿ ಯಾವುದು ನಿಮ್ಮ ನೆನಪಿಗೆ ಬರ್ತಾ ಇದೆ, ಯಾವುದನ್ನು ಮತ್ತೆ ಶುರು ಮಾಡಬಹುದು ನೀವು ಅಂತ ನಿಮ್ಗೆ ಅನಿಸ್ತಾ ಇದೆ, ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489401013. ಕೇಳ್ತಾನೆ ರೀ, ಚೂನ್ ಮಾಡಿರಿ, ಇದು ಕನ್ನಡ ಕಾಮರ್ಸ್ FM ರೈನ್ಬೋ. ನಾವಿದ್ದೀವಿ ನಾನ್ ಸ್ಟಾಪ್ ಸಂಜೆಯಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೇನ್ಬೋನ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. 5:34 ಆಗಿದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಹಾಡುಗಳು, ಮಾತುಕತೆ ಎಲ್ಲವೂ ಇವತ್ತು ನಿಮ್ಮ ಜೊತೆ ಆಗ್ತದೆ. ಕಿಡ್ ಲಿವಿಂಗ್, ಕಿಡ್ ಅಲ್ಟಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಏನಿದು ಕಿಡ್ ಅಲ್ಟ್ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ. ಏನು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಮಂಜುನಾಥ್ ಅವರು, ರಾಜೇನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಸ್ಕೂಲ್ನಲ್ಲಿ ಜಾರುಬಂಡಿ ಆಡ್ತಾ ಇದ್ದಿದ್ದು ನೆನಪಾಗ್ತಾ ಇದೆ. ಈಗಲೂ ಕೂಡ ಆಗಾಗ ಹೋಗಿ ಆಡಬೇಕು ಅಂತ ಅನಿಸುತ್ತೆ. ನನ್ನ ಪ್ರಕಾರ ನಿಮಗೆ ಜಾರಿ ಜಾರಿ ಯಾವ ಮಟ್ಟಿಗೆ ಆಟಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಮ್ಮೆ ಚಟ್ಟಿನೇ ಹರಿದೋಗ್ತಾ ಇತ್ತು ಅಂತೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ, ಹಾಗೆ ನಿಮ್ಮ ಈ ನೆನಪಿಗೆ. ಅದೆಲ್ಲದರ ಜೊತೆಗೆ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇನ್ನು ಈ ಒಂದು ಅಧ್ಯಯನದ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತಿದ್ದೆ. ಈ ಒಂದು ಕಿಡಲ್ಟಿಂಗ್ ಇದೆಯಲ್ಲ, ಇದು ಕೇವಲ ಟ್ರೆಂಡ್ ಮಾತ್ರ ಅಲ್ಲ, ಇದರ ಹಿಂದೆ ಒಂದು ವಿಜ್ಞಾನ ಕೂಡ ಇದೆ, ಸಂಶೋಧನೆಗಳು ಕೂಡ ಆಗ್ತಾ ಇದೆ. ಆಟ ಆಡೋದಿದೆಯಲ್ಲ, ನಮ್ಮೆಲ್ರಿಗೂ ಗೊತ್ತು, ಇದು ಒತ್ತಡವನ್ನು ಕಡಿಮೆ ಮಾಡುತ್ತೆ. ಅದರಲ್ಲೂ ನಮ್ಮ ಇವತ್ತಿನ ದೈನಂದಿನ ಈ ಸ್ಟ್ರೆಸ್ ಮಧ್ಯೆ ಖಂಡಿತವಾಗ್ಲೂ ಕಡಿಮೆ ಮಾಡುತ್ತೆ. ಮೆದುಳಿನಲ್ಲಿ ಸೃಜನಶೀಲತೆಯನ್ನು ಹೆಚ್ಚು ಮಾಡುತ್ತೆ. ಸಂತೋಷದ ಒಂದಿಷ್ಟು ಹಾರ್ಮೋನ್ಗಳನ್ನು ಇದು ರಿಲೀಸ್ ಮಾಡುತ್ತೆ. ಹಾಗಾಗಿ ಅತ್ಯಂತ ಉಪಯುಕ್ತ ಈ ರೀತಿಯ ಕಿಡ್ ಲಿವಿಂಗ್. ಯೋಚನೆ ಮಾಡಿ ನೀವು ಕೂಡ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಹೀಗೆ ಈ ಕಿಡ್ ಲಿವಿಂಗ್ನಲ್ಲಿ ನಿಮ್ಮ ಅಂದಿನ ಕಾಲದ ಸ್ನೇಹಿತರಿದ್ದರೆ ಅವ್ರ ಜೊತೆ ಸೇರಿಕೊಂಡು ಕ್ರಿಕೆಟ್ ಆಡೋದಿರಬಹುದು, ಹೀಗೆ ಬೇರೆ ಬೇರೆ ಆಟಗಳನ್ನು ಆಡಿದ್ರೂ ಕೂಡ ಸಂಬಂಧಗಳು ಗಟ್ಟಿಯಾಗುತ್ತಂತೆ. ಹಾಗೆ ನಮ್ಮಲ್ಲಿರುವಂತಹ ಸ್ಟ್ರೆಸ್ ಹಾರ್ಮೋನ್ಗಳಿಗೆಲ್ಲೂ ಹೊರಟೋಗುತ್ತೆ ಅಂತ ಇವತ್ತಿನ ಇಂದಿನ ಅಧ್ಯಯನಗಳು ಹೇಳ್ತಾ ಇದೆ. ನೀವೇನು ಹೇಳ್ತೀರಿ? ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ಸೂರ್ಯರವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ನಾನು ಚಿಕ್ಕವನಾದಾಗ ಬರಿತಿದ್ದು ಸದಾಕಾಲ ಇಂಕ್ ಪೆನ್ಗಳಲ್ಲಿ, ಅಂದರೆ ಫೌಂಟೇನ್ ಪೆನ್ಗಳಲ್ಲಿ ನಾನು ಬರಿತಾ ಇದ್ದೆ. ಇದೀಗ ಅದೆಲ್ಲೋ ಮರೆತು ಹೋಗಿತ್ತು. ಆದರೆ ಇತ್ತೀಚೆಗೆ ಮತ್ತೊಮ್ಮೆ ಕುತೂಹಲದಿಂದ ಹೋಗಿ ಒಂದು ಫೌಂಟೇನ್ ಪೆನ್ನನ್ನು ಖರೀದಿ ಮಾಡಿ ಇದೀಗ ಫೌಂಟೇನ್ ಪೆನ್ನನ್ನು ಮತ್ತೊಮ್ಮೆ ಬಳಸೋದಕ್ಕೆ ಶುರು ಮಾಡಿದ್ದೀನಿ. ಅತ್ಯಂತ ಖುಷಿ ಇದೆ ಈ ವಿಚಾರ ನನಗೆ. ಹಾಗೆ ಪ್ರತಿದಿನ 1-2 ಪೇಜ್ನಷ್ಟು ಬರಿತೀನಿ ಅಂತ ಕೂಡ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದರೆ ಧನ್ಯವಾದಗಳು ಸೂರ್ಯವರೇ ನಿಮ್ಮ ಸಂದೇಶಕ್ಕೆ. ಇದೇ ನಿಮ್ಮ ಕಿಡ್ ಲಿವಿಂಗ್. ಧನ್ಯವಾದಗಳು. ಕೀಳ್ತಾರಿ ಚೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲ್ಲು FM ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಮೂಡಿ ಬರ್ತಾ ಇದೆ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ನೀ ಮೊದಲ ಕವಿತೆ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾವಲು. ಒಮ್ಮೆ ನೆನಪಿಸ್ಕೊಳ್ಳಿ, ನಾವಾಡ್ತಿದ್ದಂತಹ ಕಣ್ಣಮುಚ್ಚಾರಿ ಇರಬಹುದು, ಗೋಲಿಗಳಿರಬಹುದು, ಚಿನ್ನಿದಾಂಡ್ ಇರಬಹುದು, ಲಗೋರಿ ಇರಬಹುದು, ಕಾಳುಪಟ ಇರಬಹುದು, ಕಾಗದದ ದೋಣಿಗಳನ್ನು ಮಾಡಿ ನೀರಿನಲ್ಲಿ ಮಳೆ ನೀರಿನಲ್ಲಿ ಬಿಡ್ತಾ ಇದ್ದಿರಬಹುದು, ಅಜ್ಜಿಯ ಮನೆಯ ಬೇಸಿಗೆಯ ರಜಾ, ಅರೆ ಅವುಗಳಲ್ಲಿ ಎಷ್ಟೆಲ್ಲ ಸಂತೋಷ ಆಯ್ತಲ್ಲ. ಆ ಸಮಯದಲ್ಲಿ ನಮ್ಮ ಹತ್ರ ಯಾವುದೇ ರೀತಿಯ ದುಬಾರಿ ವಸ್ತುಗಳಂತೂ ಇರ್ತಾ ಇರಲಿಲ್ಲ, ಆದರೆ ಸಮಯ ಮಾತ್ರ ಸಿಕ್ಕಾಬಟ್ಟೆ ಇತ್ತು. ಸ್ನೇಹಿತರಿದ್ದರು, ಒಂದು ಕಲ್ಪನೆ ಇತ್ತು, ಇದನ್ನೇ ಕಿಡ್ ಲಿವಿಂಗ್ ಅನ್ನೋದು. ಅದೇ ಕಲ್ಪನೆಯನ್ನು ಮತ್ತೆ ಬದುಕಿಗೆ ತರುವಂತಹ ಪ್ರಯತ್ನ ಇದೆಯಲ್ಲ, ಇದೇ ಕಿಡ್ ಲಿವಿಂಗ್ ಅಥವಾ ಕಿಡ್ ಅಡಲ್ಟಿಂಗ್. ಖಂಡಿತವಾಗ್ಲೂ ಈ ರೀತಿಯಾಗಿ ಬದುಕೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ನಿಮಗೇನಿಸುತ್ತೆ, ನಿಮ್ಮ ಸಂದೇಶಗಳನ್ನ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480113. ನಾನು ಚಿಕ್ಕ ವಯಸ್ಸಿನಲ್ಲಿ ಗಾಳಿಪಟವನ್ನು ಹಾರಿಸ್ತಾ ಇದ್ವಿ, ಹಾಗೆ ಜಗಳಗಳನ್ನು ಆಡ್ತಾ ಇದ್ವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಮೋಹನ್ ರಾವ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಸುಧೀಂದ್ರ ಅವರು ಅವರ ದಿನಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಕಥೆಯನ್ನು ಕೂಡ ಹೇಳಿದ್ದಾರೆ, ಯಾಕೆ ಅವರು ಐಸ್ ಕ್ರೀಮ್ ತಿನ್ನೋದಿಲ್ಲ ಅನ್ನೋಂತಹ ಕಥೆಯನ್ನು ಕೂಡ ಹೇಳಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಅದ್ಭುತವಾದ ಹಾಡುಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಖುಷಾ ನಂಜಪ್ಪಾರ್ ಅವರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಕೂಡ, ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಇನ್ನೆರಡು ಹಾಡುಗಳು ಇದೀಗ ನಿಮ್ಮೆಲ್ಲರಿಗಾಗಿ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರ ಕನ್ನಡ ಕಾಮನಬಿಲ್ಲಿನಲ್ಲಿ.

ಇದಾಗಿತ್ತು ಇವತ್ತಿನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ ಸ್ಟಾಪ್ ಸಂಜೆಯನ್ನು ಕೊನೆ ಮಾಡುವಂತಹ ಸಮಯ ನಿಮ್ಮೆಲ್ಲರ ಸದೇಶಕ್ಕೆ ಧನ್ಯವಾದಗಳು. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್. ಜಾಯ್ಸ್ ಎಲ್ಲೂ ಹೋಗದೆ ಕೇಳ್ತಾನೆ ರೀ, ಚೂರ್ ಮಾಡಿರಿ ಕನ್ನಡ ಕಾಮನಗಲು ಎಫ್ ಎಂ ರೈನ್ಬೋ. ಕೊನೆಯ ಹಾಡಾಗಿ ಮುಂಡಿ ಬರ್ತಾ ಇದೆ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಭುವನಂ ಗಗನಂ ಚಿತ್ರದ ಶೀರ್ಷಿಕೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in ನಲ್ಲಿ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
6: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
5: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
7: ಸಣ್ಣ ತೆರೆಯ ಧಾರಾವಾಹಿ, ನೆನಪು
5: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್, ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ಸಮಯ ಆಗಲಿದೆ 6:05. ಇನ್ನೀಗ ಕೇಳೋಣ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು. ಟ್ಯೂನ್ ಮಾಡಿರಿ, ಕೇಳ್ತಾನೇರಿ, ಇದು ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲು ಎಫ್ಎಂ ರೇನ್ಬೋ. ಇನ್ನೀಗ ಕೇಳೋಣ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
2: ಆಕಾಶವಾಣಿ
3: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಯ ಧ್ವನಿ ಗಣಿಯಿಂದ ಅಮೂಲ್ಯವಾದ ಮಾತಿನ ಮುತ್ತು ರತ್ನಗಳನ್ನು ಹೆಕ್ಕಿ ನಿಮಗಾಗಿ ನೀಡ್ತಾ ಇದ್ದೇವೆ. ಇದು ಪ್ರತಿದಿನ ಪ್ರಸಾರವಾಗ್ತಾ ಇದೆ, ಕೇಳಿ ಕನ್ನಡ ರತ್ನ ಭಂಡಾರ. ಸುಮಾರು 700 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರೂ ಕೂಡ, ರಂಗಭೂಮಿಯಲ್ಲಿ ಖ್ಯಾತರಾಗಿದ್ದರೂ ಕೂಡ, ಉಪ್ಪಿನಕಾಯಿ ನಟ ಅಂತನೇ ಪ್ರಸಿದ್ಧರಾದವರು ಲೋಕನಾಥ್ ಅವರು. ಚಿತ್ರರಂಗ ರಂಗಭೂಮಿಯಲ್ಲಿ ಕೆಲಸ ಮಾಡಿದರು, ಕಿರುತೆರೆಯಲ್ಲೂ ಕೂಡ ಅವರು ನಟಿಸಿದರು. ಸಹಜ ಅಭಿವ್ಯಕ್ತಿಗೆ ಹೆಸರಾದವರು. ಇಂದು ರತ್ನಭಂಡಾರದಲ್ಲಿ ಹಿರಿಯ ಕಲಾವಿದ ಲೋಕನಾಥ್ ಅವರ ಮಾತು.
5: ಸ್ಕೂಲ್ ಮೇಸ್ಟ್ರಿಗಳು ಆಡೋದು ಸಮ್ಮರ್ ಕ್ಲಾಸಸ್, ಸಮ್ಮರ್ ಇದರಲ್ಲಿ ಮೇಸ್ಟ್ರಿಗಳು ನಾಟಕಗಳು ಆಡೋರು, ಕೈಲಾಸಂ ನಾಟಕ ಅವು ಇವು ಎಲ್ಲ ತಗೊಂಡು ಆಯ್ತಾ. ನನಗೆ ಏನು ಮಾಡ್ತೀರಿ ಅದನ್ನು ಉಪಯೋಗಿಸ್ಕೊಡ್ಕೊಳ್ಳೋಕೆ ಆಗಲಿಲ್ಲ. ಸ್ವಲ್ಪ ವಯಸ್ಸಾದಮೇಲೆ, ಅಂದರೆ 15-16 ವರ್ಷ ಆದಮೇಲೆ, ಮೈ ಬೆಳೆಸ್ಕೋಬೇಕು, ಎಕ್ಸಸೈಸ್ ಮಾಡಬೇಕು ಅನ್ನೋದಾಯಿತು. KVAR ಇನ್ಸ್ಟಿಟ್ಯೂಟಿಗೆ ಜಾಯಿನ್ ಆದೆ. ಅಲ್ಲಿ ಒಳ್ಳೆ ಚಾರ್ ಅವ್ರು ನೋಡಿದ್ರೆ ಅಹನೋಗಿತ್ತು. ಅವರು ಕುಳ್ಳು ಮನುಷ್ಯ, ಒಳ್ಳೆ ಮೈಕೈಯೆಲ್ಲ ವೆಜಿಟೇರಿಯನ್ನು, ಒಳ್ಳೆ ಆ ಥರ ಮಸ್ಕ್ಯುಲರ್ ಇದ್ರ ಬೆಸಿದ್ದೆ ಕಷ್ಟ. ಅವ್ರು ನೋಡಿ ನಾನು ಇವರಾಗಿ ಆಗಬೇಕು ಅಂತ. ಬಟ್ ಅವ್ರು ನಮ್ಗೆ ವೆಯ್ಟ್ ಲಿಫ್ಟ್ ಕೊಡ್ತಾ ಇರಲಿಲ್ಲ. ವೆಯ್ಟ್ ಲಿಫ್ಟ್ ನೀನು ಮಾಡಬಾರ್ದು ಈ ವಯಸ್ಸಲ್ಲಿ, ಹಾಗೆ ಹೇಗೆ ಅನ್ನೋರು. ಅವರಲ್ಲಿ ಏನಪ್ಪ, ಮಹಾಶಿಸ್ತಿನ ಮನುಷ್ಯ. ಶಿಸ್ತು ಅಂದರೆ ಅಂಥದ್ದೆಲ್ಲ, ಒಂದು ಸೆಕೆಂಡ್ ಲೇಟ್ ಮಾಡಬಾರ್ದು. ಅದೇ ನನಗೆ ಇವತ್ತಿಗೆ ನನ್ನನ್ನು ಕಾಪಾಡ್ತಿರೋದು ಅದೇಯ. ನಾನು ಲೇಟ್ ಅಂತ ಅಂದರೆ ನಮ್ಗೆ ಎಲ್ಲರೂ ಹೆದರ್ಕೋತಾರೆ. ಇದು ಟ್ಯಾಕ್ಸಿ ಡ್ರೈವರ್ಗಳು ಯಾರಾದರೂ ಕಳಿಸ್ಕೊಡ್ತಾರಲ್ಲ, ಅವ್ರು ಹೇಳ್ತಾರೆ ಪ್ರೊಡ್ಯೂಸರ್ ಅವ್ರು ಹೇಳಿದ ಸರ್ ಟೈಮು, ಯಾಕೆಂದರೆ ಅವರು 5 ನಿಮಿಷ ಲೇಟ್ ಆಗಿ ಹೋದರೆ ಬೈತಾರೆ, ಮುಂಚೆ ಹೋದ್ರೂ ಬೈತಾರೆ ಸರ್ ಅವರು ಈ ಥರ ಸ್ಟ್ರಿಕ್ಟ್ ಅವರು ಅಂತ. ಹ್ಞೂನಪ್ಪ ಹಾಗೇನೆ ಅಂತ ಪ್ರೊಡ್ಯೂಸರ್ಸ್ಗಳಿಗೂ ಭಯ ಇದೆ. ಇವತ್ತಿಗೂ ಪ್ರೊಡ್ಯೂಸರ್ಸ್ನೆಲ್ಲರೂ ರೇಗಬೋದು ದುಡ್ಡು ಸರಿಯಾಗಿ ಕೊಡಲಿಲ್ಲ ಅಂತ, ಬಟ್ ನನಗಾಗಲ್ಲ. ಒಳ್ಳೆ ಪ್ರೊಡ್ಯೂಸರ್ಸು ಅವ್ರು ಹೆದರ್ಕೋತಾರೆ. ಲೋಕನಾಥ್ ಅಂದರೆ ಸ್ಟ್ರಿಕ್ಟ್ ಆಗಿರಬೇಕು ಅನ್ನೋದು, ಎಸ್ ಇಟ್ಸ್ ಎ ಪ್ಲಸ್ ಪಾಯಿಂಟ್. ಇವರು ಶಿಸ್ತು, ಟೈಮಿಗೆ ಸರಿಯಾಗಿರಬೇಕು, ಏನು ಮಾಡಿದ್ರು ನಿನ್ನ ಮನಸ್ಸು ತೃಪ್ತಿಯಾಗಿರಬೇಕು ಅಷ್ಟೇ. ಹಾಗಿದ್ದದ್ದು ನಾನು ಭಾಳ ಲಕ್ಕಿ ಅಂತ ಕಾಣುತ್ತೀನಿ. ದಟ್ ರೆಸ್ಪೆಕ್ಟ್ ಅಯ್ಯರ್ ಸಂಬಂಧ BS ನಾರಾಯಣರವ್ರ ತರಬೇತಿ ತುಂಬ ಚೆಂದಿತ್ತು. ಹೀಗೆ ನಾಟಕಗಳು ಮಾಡಿದಾಗೆಲ್ಲ ಅವರು ನನಗೊಂದು ಯಾವುದೋ ಒಂದು ಪಾತ್ರ ಕೊಟ್ಬಿಟ್ಟಿರೋರು. ಈ ಕತ್ತಲೆ ಬೆಳಕು ಅಂತ ಶ್ರೀರಂಗ ಅವ್ರದ್ದು, ಅದರಲ್ಲಿ ಪೊಲೀಸ್ ಪಾತ್ರ ಕೊಡೋರು. ಶ್ರೀರಂಗ ಅವರು ಪ್ರತಿ ನಾಟಕಕ್ಕೆ ಬರೋರು, ಅವ್ರ ಮಿಸ್ಸಸ್ ಜೊತೆಯಲ್ಲಿ ಬಂದು ಕೂತ್ಕೊಂಡು ನೋಡ್ತಾ ಇರೋರು. ಕರೆಕ್ಟಾಗಿ ನಾವು ಹೇಳಿದ್ರೆ 6:30 ಅಂದರೆ ಗಡಿಯಾರ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಟೈಮ್ ಅಷ್ಟು ಮಟ್ಟಿಗಿತ್ತು ನಮ್ಮದು ನೋಡ್ಕೊಂಡು ಎಲ್ಲ ಆಗೋದು. ಪೊಲೀಸ್ ಪಾತ್ರ ಅಂದರೆ ಹೊರತಾಗಿರೋದು. ಶ್ರೀರಂಗ ಅವರು ಪೊಲೀಸ್ ಪಾತ್ರ

0: ನಾನು ಹಿಂಗೆ ಬರ್ದಿರ್ಲಿಲ್ವಲ್ಲ, ಯಾಕೆ ಬರೆದಿರೋ? ಅವ್ರೊಂದು ಭಾಷೆ ತಿದ್ದಬಾರ್ದು, ಬೈದು ಬಿಡೋರು. ಆ ಪೊಲೀಸ್ ಪಾತ್ರಕ್ಕೆ ಬಂದು ಅವರೇ ಕೇಳ, ಅಲ್ಲ ನೀ ಹೆಂಗೆ ನಿನ್ಗೆ ಯಾರು ರೈಟ್ ಕೊಟ್ಟರು ನೀನು ಈ ಥರ ಚೇಂಜ್ ಮಾಡು? ಅಲ್ಲ ಸರ್, ಪೊಲೀಸ್ ಇದು ಅಂತಾರೆ, ಕಾಮಿಡಿ ಅಂತ ನೀವು ಮಾಡ್ಕೊಂಡಿದ್ದೀರಿ, ಅದಕ್ಕೆ ಇದು ಬೇಕಾಗಲ್ಲ ಸರ್. ಹೌದಲ್ವಾ, ಕಾಮಿಡಿ ಅಂತ ಅಂದ್ಕೊಂಡಿದ್ದೆ ನಾನು. ಸರಿಯಪ್ಪ, ಥ್ಯಾಂಕ್ಸ್. ಇದ್ರೆ ನಿಮಗೆ ಯೋಗ್ಯತೆ ಇದ್ದರೆ ನಾನು ಬರೆದಾಗ ಮಾತಾಡ್ರಿ, ಇಲ್ದ್ರೆ ಮಾಡಬೇಡಿ ನೀವು ಅಂತ ಹೇಳೋ ಜನ ಅವರು. ಆಯಿತಾ, ಅವರು ಅಪ್ರಿಷಿಯೇಟ್ ಮಾಡೋರು. ಮಾಸ್ತಿ ಅವರು ಅಷ್ಟೇ, ನಮಗೆ ಈ ಸಿಂಪತೈಸ್ ಮೆಂಬರ್ಸ್ ಅಂತ ಅವ್ರಿಗೊಂದು 200 ಜನ ಇದ್ದರು, ಎಲ್ಲ ಲಿಟ್ರರಿ ಫಿಗರ್ಸು, ಒಂದು ಸೀತಾರಾಮಯ್ಯ, ಜಿ ಪಿ ರಾಜರತ್ನ, ಶಿವರಾಮ್ ಕಾರಂತರು, ಆನಂದ್ ಮೂರ್ತಿರಾಯರು, ಎಲ್ಲರೂ. ಆನಂದ್ ಮೂರ್ತಿರಾಯರು ಮೈಸೂರಿಂದ ಬರೋರು, ಕಾರ ಅಂತರೂ ಬರಬೇಕಾದ್ರೆ ಬರ್ಬಿಡೋರು, ನಾನು ಇಂಥ ದಿವಸ ಬರ್ತೀನಿ ಅಂತ. ಅವ್ರು ನನ್ನ ಇದನ್ನು ನೋಡಿ, ತನು ನಿನ್ನದೇ ಅನ್ನೋ ನಾಟಕ ನೋಡಿದಾಗ ಭಾಳ ಸಂತೋಷ ಪಟ್ಟವರು, ಕಣ್ಣಲ್ಲಿ ಅವ್ರು ನೀರು ಬಂದದ್ದು ಅದೊಂದೇ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತಿನ ಧ್ವನಿ ಹಿರಿಯ ಚಿತ್ರನಟರು, ರಂಗ ಕಲಾವಿದರು ಲೋಕನಾಥ್ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ. ಸಮಯ ಆಗಿದೆ 6:19:52. ಇನ್ನೀಗ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಸಂಚಿಕೆ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ 31,00,073,000 ಕೋಟಿ ರೂಪ್ಯಕಾಣಾಂ ರಾಷ್ಟ್ರೀಯ ಪರಿಪತ್ರ ಜೈವೋರ್ಜಾ ಯೋಜನಾಯೈ ಸ್ವೀಕೃತಿಃ ಪ್ರದತ್ತಾ. ಆರ್ಥಿಕ ವಿಷಯಕ ಮಂತ್ರಿಮಂಡಲ ಸಮಿತ್ಯಾ ಗುವಾಹಾಟಿ ನಗರಸ್ಯ ಬೆಹಾರಾಚರ್ಯಾಲೀತಃ ತೇಜಪುರಂ ಯಾವತ್ ಚತುಷ್ಪಥೀಯ ಮಾರ್ಗ ನಿರ್ಮಾಣಾಯ ಪ್ರಖ್ಯಾಪಿತಂ ಅನುಮೋದನಂ. ಸಂಸದಾ ದ್ವಾವಿಂಶತ್ರಯೋವಿಂಶ ವಿತ್ತೀಯ ವರ್ಷಯೋ ಅತಿರಿಕ್ತ ವ್ಯಯಾರ್ಥಂ 45,00,000 ಕೋಟಿ ರೂಪ್ಯಕಾಣಾಂ ವಿನಿಯೋಗ ವಿಧೇಯಕಂ ಪಾರಿತಂ. ಮುಂಬೈ ಉಚ್ಚನ್ಯಾಯಾಲಯೇನ ಯೌನೋತ್ಪೀಡನ ಪ್ರಕರಣೆ ತಹಲ್ಕಾ ಸಂಸ್ಥಾಯಾಃ ಪೂರ್ವ ಸಂಪಾದಕಾಯ ತರುಣ ತೇಜಪಾಲಾಯ 10 ವರ್ಷಾತ್ಮಕಃ ಕಠೋರ ಕಾರಾವಾಸ ದಂಡಃ ಶ್ರಾವಿತಃ. ಅಪಿ ಚ ಕುಂತಕ ಕ್ಷೇಪಕೌ ಆಶೀಷ ಯಾದವಃ ಟಿ ಧರಣೀಧರಣಃ ಅಪಿ ಚ ಚಕ್ರಕ್ಷೇಪಕ ಕ್ರೀಡಿಕಾ ಅಮಾನತ ಕಂಬೋಜಃ ವಿಶ್ವ ಎಥಲೆಟಿಕ್ಸ್ U20 ಕ್ರೀಡಾ ಸ್ಪರ್ಧಾಯಾಃ ಅಂತಿಮ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಗೋಬರಧನ ಜೈವೋರ್ಜಾ ಯೋಜನಾ 31,00,073,000 ಕೋಟಿ ರೂಪ್ಯಕಾಣಾಂ ವ್ಯಯೇನ ಪಾರಿತಾ. ಯೇನ 1,50,000 ನವವೃತ್ಯವಸರಾಃ ಭವಿಷ್ಯಂತಿ ಸಹೈವ ಕೃಷಿ ಗೋಮಯಾದಿ ಅಪಶಿಷ್ಟೇಭ್ಯಃ ಸ್ವಚ್ಛೇಂಧನಂ ನಿರ್ಮಾಸ್ಯತೆ. ಏಷಾ ಯೋಜನಾ ಅಗ್ರಿಮಂ 10 ವರ್ಷಂ ಯಾವತ್ ಸೇತ್ಸ್ಯತಿ. ಅನೇನ ಸಹೈವ ಅಸಮೇ ಪ್ರಾಯಃ 8,00,000 ಕೋಟಿ ರೂಪ್ಯಕಾಣಾಂ ವ್ಯಯೇನ 35,00,000 ಕಿಲೋಮೀಟರ್ ದೀರ್ಘಸ್ಯ ಚತುಷ್ಪಥ ರಾಜಮಾರ್ಗಸ್ಯ ನಿರ್ಮಾಣಾಯ ಅಪಿ ಸ್ವೀಕೃತಿಃ ಪ್ರದತ್ತಾ. ಸಂಸದಾ ಅದ್ಯ 26,00,000 ವರ್ಷಸ್ಯ ವಿನಿಯೋಗ ವಿಧೇಯಕಂ ಪಾರಿತಂ. ರಾಜ್ಯಸಭೆಯ ವಿಚಾರಣಾನಂತರಂ ಏತತ್ ವಿಧೇಯಕಂ ಲೋಕಸಭಾಯೈ ಪ್ರತ್ಯರ್ಪಿತಂ. ಲೋಕಸಭೆಯ ಏತತ್ ಪೂರ್ವಮೇವ ಪಾರಿತಂ ಆಸೀತ್. ಅಸ್ಮಿನ್ ವಿಧೇಯಕೆ 22-23 ವಿತ್ತೀಯ ವರ್ಷೆ ಭಾರತಸ್ಯ ಸಂಚಿತ ನಿಧೇಹೆ ಸ್ವೀಕೃತ ರಾಶಿಭ್ಯಃ ಅತಿರಿಕ್ತಾನಾಂ ವ್ಯಯಾನಾಂ ಅಧಿಕೃತ ಸ್ವೀಕೃತೇಹೆ ಪ್ರಾವಧಾನಂ ಅಸ್ತಿ. ಜಮ್ಮು ಕಾಶ್ಮೀರ ವಿಷಯ ಸದನೆ ಆಶಂಕಾ ಶಮಯಂತಿ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವದತ್ ಯತ್ 70,00,000 ಅನುಚ್ಛೇದಸ್ಯ ವಿಲೋಪನಾತ್ ಪರಂ ಕೇಂದ್ರ ಸರ್ವಕಾರೇಣ ಜಮ್ಮು ಕಾಶ್ಮೀರ ಕೇಂದ್ರಶಾಸಿತ ಪ್ರದೇಶಾಯ ಮಹತಿ ವಿತ್ತೀಯ ಪ್ರಶಾಸಕೀಯ ಸಹಾಯತಾ ಪ್ರದತ್ತಾ. ಸಾ ನ್ಯವೇದಯತ್ ಯತ್ ಜಮ್ಮು ಕಾಶ್ಮೀರ ಆರಕ್ಷಕ ಬಲಸ್ಯ ವೇತನಾನಾಂ ನಿವೃತ್ತಿ ವೇತನಾನಾಂ ಚ ಸಂಪೂರ್ಣ ಭಾರಃ ಕೇಂದ್ರ ಸರ್ವಕಾರೇಣ ಉಹ್ಯತೆ. ಮಂತ್ರಿಣಾ ಸ್ಪಷ್ಟೀಕೃತಂ ಯತ್ ಅನುಚ್ಛೇದಸ್ಯಾಸ್ಯ ನಿರಸನೇನ ಪುನರೇಕವಾರಂ ಸಿದ್ಧಂ ಅಭವತ್ ಯತ್ ಪಾಕಾಕೃತ ಭೂಭಾಗೇನ ಸಹ ಸಮಗ್ರ ಜಮ್ಮು ಕಾಶ್ಮೀರ ಪ್ರದೇಶ ಭಾರತಸ್ಯ ಅಭಿನ್ನ ಅಂಗ ಅಸ್ತಿ. ವಿಧೇಯಕ ಪಾರಣಾನಂತರಂ ಸಭಾಪತಿ ಪೀಠೆ ಉಪವಿಷ್ಟ ಘನಶ್ಯಾಮ ತಿವಾರಿ ಸದನಸ್ಯ ಕಾರ್ಯಾಚರಣಂ ಆದಿನಾಯ ಅಸ್ಥಗಯತ್. ಶ್ವಃ ಪ್ರಾತಃ 11:00 ಸದನಸ್ಯ ಉಪವೇಶನಂ ಪುನಃ ಸೇಧ್ಯ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ನೀವು ಕೇಳ್ತಿರೋದು ಕನ್ನಡ ಕಾವನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. 16ನೇ ಶತಮಾನದಲ್ಲಿ ಬರುವ ಬಳ್ಳಾರಿಯ ಪಾಳೆಗಾರರಲ್ಲಿ ಹಂಡೆ ಹನುಮಪ್ಪ ನಾಯಕರದು ದೊಡ್ಡ ಹೆಸರು. ಬಿಸಿಲೂರು ಜನರಿಗೆ ನೀರಿನ ಸಮಸ್ಯೆ ಉದ್ಭವವಾಗಬಾರದು ಅನ್ನುವಂತಹ ದೃಷ್ಟಿಯಿಂದ ತಮ್ಮ ಸಹೋದರಿಯರ ಹೆಸರಲ್ಲಿ ಬಳ್ಳಾರಿಯಲ್ಲಿ ದೊಡ್ಡ ದೊಡ್ಡ ಬಾವಿಗಳನ್ನ ಕಟ್ಟಿಸಿದ್ದಾರೆ. ಅಕ್ಕ ತಂಗಿಯರ ಬಾವಿ ಅಂತ ಕರೆಸಿಕೊಳ್ಳುವಂತಹ ಈ ಬಾವಿಗಳಲ್ಲಿ ಅವ್ವಮ್ಮ ಬಾವಿ ತುಂಬಾ ಹೆಸರುವಾಸಿಯಾಗಿದೆ. ಸಿರುಗಪ್ಪ ಮುಖ್ಯ ರಸ್ತೆಯಲ್ಲಿ ಅವ್ವಮ್ಮನ ಬಾವಿಯ ರಚನೆ ವಿನ್ಯಾಸ ತುಂಬಾ ವಿಶಿಷ್ಟ ಮತ್ತು ಕಲಾತ್ಮಕವಾಗಿದೆ. ನೋಡುಗರನ್ನ ಮತ್ತೆ ಮತ್ತೆ ಆಕರ್ಷಿಸುವಂತಹ ಸೆಳೆಯುವಂತಹ ಇದು ಬಳ್ಳಾರಿ ಬೆಟ್ಟಕ್ಕೆ ಅಭಿಮುಖವಾಗಿ ತೆರೆದುಕೊಂಡಿದೆ. ಸಾಲು ಸಾಲು ಮೆಟ್ಟಲುಗಳು, ಬೃಹದಾಕಾರದ ಕಂಬಗಳು, ನಾಲ್ಕು ದಿಕ್ಕುಗಳಲ್ಲಿಯೂ ಜೋಡಿಸಿಟ್ಟ ಕಲ್ಲುಗಳು, ಸುಂದರವಾದ ಕಾಮನುಗಳು, ಕಲ್ಲಿನ ಕೆತ್ತನೆಯ ಕುಸುರಿಯ ಕೆಲಸವನ್ನು ನೋಡಿದ್ರೆ ವಾಸ್ತುಶಿಲ್ಪದಲ್ಲಿ ವಿಜಯನಗರದ ಶೈಲಿಯನ್ನ ನೆನಪಿಸುತ್ತೆ ಈ ಬಾವಿ. ಬೆಟ್ಟದ ಪಶ್ಚಿಮ ಭಾಗದಲ್ಲಿದ್ದ ಸೈನಿಕರು ಈ ನೀರನ್ನ ಬಳಸ್ತಿದ್ರಂತೆ. ಒಂದು ಕಾಲದಲ್ಲಿ ಇಲ್ಲಿನ ಶುದ್ಧ ನೀರು ಕುಡಿಯುವ ನೀರಿನ ಬವಣೆಯನ್ನ ನೀಗಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಈ ಬಾವಿ ಅತ್ಯಂತ ಉಪಯುಕ್ತವಾಗಿತ್ತು ಅಂತ ಹಿರಿಯರು ಸದಾಕಾಲ ಹೇಳುತ್ತಿರ್ತಾರೆ.

0: ನೀವು ಕೇಳ್ತಿರೋದು ಕನ್ನಡ ಕಾವನ ಬಿಲ್ಲು ಎಫ್ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಅವ್ವಮ್ಮನ ಬಾವಿಯ ರಚನೆ ವಿನ್ಯಾಸ ತುಂಬಾ ವಿಶಿಷ್ಟ ಮತ್ತು ಕಲಾತ್ಮಕವಾಗಿದೆ. ಪುಷ್ಕರಣಿಯನ್ನ ನೆನಪಿಸೋ ಹಾಗಿದೆ ಇದರ ರಚನೆ. ಈ ಬಾವಿ ಸುಮಾರು 100 ಅಡಿ ಉದ್ದ ಹಾಗೂ 80 ಅಡಿ ಅಗಲವಿದೆ. ಸುತ್ತಲೂ ಅಂಕಣಗಳೂ ಇದೆ. ಪ್ರವೇಶ ದ್ವಾರದಿಂದ ಇಳಿದು ಬಲಕ್ಕೆ ತಿರುಗಿದರೆ 60ಕ್ಕೂ ಹೆಚ್ಚು ವಿಸ್ತಾರವಾದಂತಹ ಮೆಟ್ಟಿಲುಗಳಿವೆ. ಪ್ರವೇಶ ದ್ವಾರದ ಪಕ್ಕದಿಂದ ಹಾದು ಒಳಗಡೆಗೆ ಬಂದರೆ ದೊಡ್ಡ ದೊಡ್ಡ ಹಾಸುಗಲ್ಲುಗಳು ನಿಮ್ಮ ಕಡೆಗೆ ಕಾಣುತ್ತೆ. ಒಳಗಿನ ಗೋಡೆಗಳಿಗೆ ಸುತ್ತಲೂ ಜೋಡಿಸಿಟ್ಟಂತಹ ಕಲ್ಲುಗಳು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಿಬಿಜಿ ರಾಮ್ಜಿ ಯೋಜನೆಯಡಿ ಮಾನವ ದಿನ ಸೃಜನೆ ಮಾಡದ ಅಧಿಕಾರಿಗಳ ಅಮಾನತ್ತಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಚಿಂತನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉಪಗ್ರಹ ಚಿತ್ರೀಕರಣ, ಕೃತಕ ಬುದ್ದಿ ಮತ್ತೆ ಡ್ರೋನ್ ಬಳಸಿ ನಿಖರ ಬೆಳೆ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ನಿರ್ಧಾರ, 5 ಹೋಬಳಿಗಳಲ್ಲಿ ಜಾರಿ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಶೀಲನೆ, ಬೆಳೆ ವಿಮೆ ನೋಂದಾಯಿಸುವಂತೆ ಮನವಿ. ಬೆಂಗಳೂರಿನಲ್ಲಿ ಮುಷ್ಕರನಿರತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬೇಡಿಕೆ ಆಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಜುಲೈ 1 ಮನ್ರೇಗಾ ಬದಲಿಗೆ ಜಾರಿಯಾಗಿರುವ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ನೀಡದೆ ಮಾನವ ದಿನ ಸೃಜನೆ ಮಾಡದೆ ನಿರ್ಲಕ್ಷ್ಯ ತೋರಿದ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಸಿದ ಅವರು 2025 ಜುಲೈ ತಿಂಗಳಲ್ಲಿ ಮನ್ರೇಗಾ ಅಡಿ ಉದ್ಯೋಗ ನೀಡಿ ಮಾನವ ದಿನ ಸೃಜಿಸಿದ್ದ ಪಂಚಾಯಿತಿಗಳಲ್ಲಿ ಈ ವರ್ಷ ಜುಲೈನಲ್ಲಿ ಒಬ್ಬರಿಗೂ ಉದ್ಯೋಗ ನೀಡದಿದ್ದರೆ ಅಂಥವರಿಗೆ ನೋಟಿಸ್ ಜಾರಿ ಮಾಡಲು ಸೂಚಿಸಲಾಗಿದೆ. ಈ ಯೋಜನೆಯಡಿ ಪ್ರತಿದಿನ 5 ಲಕ್ಷ ಮಾನವ ದಿನ ಸೃಜನೆಯಾಗುವವರೆಗೆ ಕಾರ್ಯದರ್ಶಿಗಳು, ಆಯುಕ್ತರು, ಜಿಲ್ಲಾ ಪಂಚಾಯಿತಿಗಳ ಸಿಇಒಗಳೊಂದಿಗೆ ಪ್ರತಿದಿನ ವರ್ಚುವಲ್ ಮೂಲಕ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಪರಿಕಲ್ಪನೆಯಲ್ಲಿ ಆಯೋಜಿಸಲಾಗಿರುವ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿರುವ ರಕ್ಷಣಾ ಇಲಾಖೆ ಜಾಗದಲ್ಲಿ ಲಾಲ್ಬಾಗ್ನಂತಹ ಉದ್ಯಾನ ನಿರ್ಮಾಣ ಮಾಡುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕರು ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿ ಕಣ್ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲುಗಲ್ಲು ಸ್ಥಾಪಿಸಲು ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕಂದಾಯ, ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಹಾಗೂ ಐಟಿಬಿಟಿ ಇಲಾಖೆಗಳ ಸಹಯೋಗದೊಂದಿಗೆ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ರಾಜ್ಯದ ಎಲ್ಲಾ ಭೌಗೋಳಿಕ ವಿಭಾಗಗಳನ್ನು ಪ್ರತಿನಿಧಿಸುವಂತೆ ಆಯ್ದ 5 ಹೋಬಳಿಗಳಲ್ಲಿ ಪ್ರಾಯೋಗಿಕವಾಗಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಉನ್ನತ ರೆಸಲ್ಯೂಷನ್ ಉಪಗ್ರಹ ಚಿತ್ರಣ, ಡ್ರೋನ್ ಸಮೀಕ್ಷೆ, ಜಿಐಎಸ್ ದತ್ತಾಂಶ, ಕೃತಕ ಬುದ್ದಿಮತ್ತೆ, ಮಷಿನ್ ಲರ್ನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರಸ್ತುತ ಲಭ್ಯವಿರುವ ಬೆಳೆ ಸಮೀಕ್ಷೆಯ ದತ್ತಾಂಶದೊಂದಿಗೆ ಸಂಯೋಜಿಸಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಮೂಲಕ ಅಳಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು, ಭವಿಷ್ಯದಲ್ಲಿ ನಡೆಯುವ ಚುನಾವಣೆಗಳಿಗೆ ಮುಂಚಿತವಾಗಿ ಬಿಜೆಪಿ ಕಾಂಗ್ರೆಸ್ ಬೆಂಬಲಿಗರನ್ನು ಮತದಾನದಿಂದ ವಂಚಿಸಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಮತದಾರರ ಪಟ್ಟಿಯಿಂದ ಯಾವುದೇ ಅರ್ಹ ಮತದಾರರು ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಚುನಾವಣಾ ಆಯೋಗವನ್ನು ಆಗ್ರಹಿಸಿದ್ದಾರೆ. ಶೇಕಡ 20ರಷ್ಟು ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಲವೆಡೆ ಬರ ಪರಿಸ್ಥಿತಿ ಎದುರಾಗಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಸಚಿವರು ತಾವು ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸುವ ಉದ್ದೇಶದಿಂದ ಮುಂದಿನ ಎರಡು ದಿನಗಳ ಕಾಲ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಸ್ಥಳೀಯ ಪರಿಸ್ಥಿತಿಯ ಅವಲೋಕನ ನಡೆಸಲಾಗುವುದು ಎಂದು ನಗರಾಭಿವೃದ್ದಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪರ್ಯಾಯ ಬೆಳೆಗಳಾದ ರಾಗಿ, ಜೋಳ, ಸಿರಿಧಾನ್ಯ ಇನ್ನಿತರ ಬೆಳೆಗಳನ್ನು ಬೆಳೆಯಲು ನಿರಂತರವಾಗಿ ಜಾಗೃತಿ ಮೂಡಿಸಲಾಗುತ್ತಿದ್ದು ರೈತರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಳಿಕ ಅವರು ನಂಜನಗೂಡು ತಾಲೂಕಿನ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಬರ ವೀಕ್ಷಣೆ ನಡೆಸಿದರು. ನಾಳೆ ಹುಣಸೂರು ತಾಲೂಕಿನಲ್ಲಿ ಬರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನಲ್ಲಿಯೂ ಮುಂಗಾರು ಮಳೆ ಅಭಾವದಿಂದ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ವಿವಿಧ ಗ್ರಾಮಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಪರಹಳ್ಳಿ ಗ್ರಾಮದಲ್ಲಿ ನೀರಿಲ್ಲದೆ ಒಣಗುತ್ತಿರುವ ಅಡಿಕೆ ಹಾಗೂ ತೆಂಗಿನ ತೋಟಗಳನ್ನು ವೀಕ್ಷಿಸಿದ ಸಚಿವರು ನಿಯಮಾನುಸಾರ ಸೂಕ್ತ ಪರಿಹಾರ ಒದಗಿಸಲು ಹಾಗೂ ಅಡಿಕೆ ಬೆಳೆ ಬದಲಿಗೆ ತೆಂಗು ವಿಸ್ತರಣೆಗೆ ನೆರವು ನೀಡುವಂತೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ಸೂಚನೆ ನೀಡಿದರು. ಹೊಟ್ಟೆಪ್ಪನಹಳ್ಳಿಯಲ್ಲಿ ಒಣಗುತ್ತಿರುವ ಶೇಂಗಾ, ತೊಗರಿ ಮತ್ತು ಮೆಕ್ಕೆಜೋಳ ಬೆಳೆಗಳನ್ನು ಪರಿಶೀಲಿಸಿದ ಅವರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಪ್ರಿವೆಂಟ್ ಸೋಯಿಂಗ್ ನಿಯಮದಡಿ ಬಿತ್ತನೆ ವೈಫಲ್ಯ ಅನುಭವಿಸಿದ ರೈತರಿಗೆ ಶೇಕಡಾ 25% ಪರಿಹಾರ ಮೊತ್ತ ದೊರಕುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ರಾಗಿ ಬೆಳೆಗೆ ವಿಮೆ ನೋಂದಾಯಿಸಲು ಆಗಸ್ಟ್ 14 ಕೊನೆ ದಿನವಾಗಿದ್ದು ರೈತರು ಕೇವಲ 318 ರೂಪಾಯಿ ವಂತಿಗೆ ಪಾವತಿಸಿ ವಿಮೆ ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕೃಷಿ ಅಧಿಕಾರಿ ಹುದ್ದೆ ನೇಮಕಾತಿ ನಿಯಮಗಳ ಸಂಬಂಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ನಿರತರಾಗಿರುವ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಗೃಹ ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಆಲಿಸಿದ ಅವರು ಕೃಷಿ ಅಧಿಕಾರಿ ನೇಮಕಾತಿಯ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಪದವೀಧರರಿಗೆ ಕಿಂಚಿತ್ತೂ ಅನ್ಯಾಯವಾಗದಂತೆ ಪರೀಕ್ಷೆ ನಡೆಸಲು ಸರ್ಕಾರ ದೃಢ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿಗಳು ನೀಡಿರುವ ಸಂದೇಶವನ್ನು ಸಚಿವರು ವಿದ್ಯಾರ್ಥಿಗಳ ಗಮನಕ್ಕೆ ತಂದಿದ್ದಾರೆ. ಗದಗ ನಗರದ ಬಳಗಾನೂರು ರಸ್ತೆಯಲ್ಲಿರುವ ಘನ ತ್ಯಾಜ್ಯ ನಿರ್ವಹಣಾ ಕೇಂದ್ರಕ್ಕೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಸ ನಿರ್ವಹಣೆ, ವಿಂಗಡಣೆ ಹಾಗೂ ವಿಲೇವಾರಿ ವ್ಯವಸ್ಥೆಯನ್ನು ಅವಲೋಕಿಸಿದ ಅವರು ನಗರಸಭೆಯು ಕಸ ನಿರ್ವಹಣೆಯನ್ನ ವೈಜ್ಞಾನಿಕ ಹಾಗೂ ನಿಯಮಾನುಸಾರ ಕಡ್ಡಾಯವಾಗಿ ನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಂಡವನ್ನು ಮೈಸೂರಿಗೆ ಕಳಿಸಿ ಅಲ್ಲಿನ ಯಶಸ್ವಿ ಮಾದರಿಯನ್ನು ಅಧ್ಯಯನ ಮಾಡಿ ಗದಗದಲ್ಲಿಯೂ ಅನುಷ್ಠಾನಗೊಳಿಸುವಂತೆ ಸಲಹೆ ನೀಡಿದರು. ಬಳಿಕ ಉಪಲೋಕಾಯುಕ್ತರು ನಗರದ ಭೀಷ್ಮಕರಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕೆರೆಗೆ ಚರಂಡಿ ನೀರು ಸೇರುತ್ತಿರುವುದನ್ನು ಗಮನಿಸಿದ ಅವರು ಅದನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಕಚೇರಿಗೆ ಜಾಗ ನೀಡಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಪದಾಧಿಕಾರಿಗಳ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮಹಿಳೆಯರ ಪ್ರೋತ್ಸಾಹದಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು, ಚುನಾವಣೆಗೂ ಮುನ್ನ ಮಹಿಳೆಯರ ಹಿತ ಕಾಯಲು ಪ್ರಕಟಿಸಿದ್ದ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಯೋಜನೆ ಜಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಹಿಳೆಯರಲ್ಲಿ ನಾಯಕತ್ವ ಗುಣ ಬೆಳೆಸುವಂತೆ ಕರೆ ನೀಡಿದ್ದಾರೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ 50,000 ಹೆಚ್ಚು ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 TMC ನೀರು ಸಂಗ್ರಹವಾಗಿರುವುದರಿಂದ

ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಜಿಲ್ಲೆಯ ಸಂಸದರು ಶಾಸಕರು ಶೀಘ್ರ ಸಭೆ ಕರೆಯಲು ಸರ್ಕಾರದ ಮೇಲೆ ಒತ್ತಡ ತರಬೇಕು ಎಂದು ತಿಳಿಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ನೂತನ ಸಚಿವ ಬಿ ನಾಗೇಂದ್ರ, ರೈತರ ಜಮೀನುಗಳಿಗೆ ನೀರು ಸರಬರಾಜು ಮಾಡಲು ಎಡ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಬಿಡುವ ಕುರಿತು ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ಶೀಘ್ರವೇ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ.

ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉಪಗ್ರಹ ಚಿತ್ರೀಕರಣ, ಕೃತಕ ಬುದ್ದಿಮತ್ತೆ, ಡ್ರೋನ್ ಬಳಸಿ ನಿಖರ ಬೆಳೆ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರ ನಿರ್ಧಾರ, 5 ಹೋಬಳಿಗಳಲ್ಲಿ ಜಾರಿ. ಮೈಸೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಶೀಲನೆ, ಬೆಳೆ ವಿಮೆ ನೋಂದಾಯಿಸುವಂತೆ ಮನವಿ. ಬೆಂಗಳೂರಿನಲ್ಲಿ ಮುಷ್ಕರ ನಿರತ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬೇಡಿಕೆ ಆಲಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಸಮಯಾಗಿದೆ 6:52. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇದೀಗ ಶುರು ಮಾಡೋಣ. ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಕೇಸರಿಯ ರಂಗು.

ಇದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 7:01 ಆಗಿದೆ, ಮತ್ತೆ ಮಳೆಯಾಗಿದೆ. ಸೋನು ನಿಗಮ್ರವರ ಧ್ವನಿಯಲ್ಲಿ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿ ಬಂತು. ಸೋನು ನಿಗಮ್ರವರ ಜೊತೆಯಾಗಿದ್ದರು ಶ್ರೇಯಾ ಘೋಷಾಲ್ರವರು. ಎನೇಗ ಮೂಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ರವರ ಧ್ವನಿಯಲ್ಲಿ ಬಾನಲ್ಲಿ ಓಡೋ ಮೇಘ.

ನೀವು ಕೇಳ್ತಾ ಇರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲವು 7:11 ಆಗಿದೆ. ಅದ್ಭುತವಾದ ಗೀತೆಗಳು ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ. ಈ ಹೊತ್ತು ಇನ್ನೀಗ ಮೂಡಿ ಬರ್ತಾ ಇದೆ ಕಳ್ಳಿ ಇವಳು ಸುರ್ಣಿಗಂ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ.

ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು. ಕೊನೆಯ ಎರಡು ಹಾಡುಗಳೊಂದಿಗೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ಮೂಡಿ ಬಂದಂತಹ ಹಾಡುಗಳೆಲ್ಲವೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕೊನೆ ಮಾಡೋಣ ಈ ಹೊತ್ತಿನ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಎಲ್ಲೂ ಹೋಗಿ ಕೇಳ್ತಾನೆ ರೀ, ಚ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ 101.3 ಮ್ಯೂಸಿಕಲಿ ಯಾರ್ಸ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ. ಸಮಯ ಆಗಿದೆ 7:34. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ಕನ್ನಡದಲ್ಲಿ ವಾರ್ತಾ ಸಂಚಿಕೆ. ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ 101.3.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ಕ್ಕೆ ಲೋಕಸಭೆ ಅಂಗೀಕಾರ. ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿಂದು ಬ್ರಿಕ್ಸ್ ವೇವ್ ಬಜಾರ್ಗೆ ಚಾಲನೆ, 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, 3 ಭಾರತೀಯ ಅಥ್ಲೀಟ್ಗಳು ಫೈನಲ್ಗೆ. ವಾರ್ತೆಗಳ ವಿವರ: ಲೋಕಸಭೆಯು ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026ನ್ನು ಅಂಗೀಕರಿಸಿದೆ. ಈ ಮಸೂದೆಯು ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007, ಆದಾಯ ತೆರಿಗೆ ಕಾಯ್ದೆ 2025 ಮತ್ತು ಹಣಕಾಸು ಕಾಯ್ದೆ 2026ಕ್ಕೆ ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಈ ಮಸೂದೆಯು ಈ ವರ್ಷದ ಜೂನ್ 5ರಂದು ಹೊರಡಿಸಲಾದ ಆದಾಯ ತೆರಿಗೆ ತಿದ್ದುಪಡಿ ಸುಗ್ರೀವಾಜ್ಞೆ 2026ನ್ನು ಬದಲಾಯಿಸುತ್ತದೆ. ಬಾಹ್ಯ ಆರ್ಥಿಕ ಆಘಾತಗಳ ಪರಿಣಾಮವನ್ನು ತಗ್ಗಿಸುವುದು, ದೇಶೀಯ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಖಚಿತಪಡಿಸುವುದು ಮತ್ತು ಕಾಯ್ದೆಯ ಕೆಲವು ನಿಬಂಧನೆಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಚಾಲ್ತಿಯಲ್ಲಿರುವ ಜಾಗತಿಕ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಿರುವ ಪ್ರಮುಖ ವಲಯಗಳನ್ನು ಬೆಂಬಲಿಸುವ ಉದ್ದೇಶದಿಂದ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನು ಮಂಡಿಸಿದರು. ಈ ಮಸೂದೆಯು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಅಂತಾರಾಷ್ಟೀಯ ಹಣಕಾಸು ವ್ಯವಹಾರ ಇತ್ಯರ್ಥ ಬ್ಯಾಂಕ್ ಅನ್ನು ಸರ್ಕಾರಿ ಭದ್ರತೆಗಳಲ್ಲಿನ ಹೂಡಿಕೆಗಳ ಮೇಲೆ ಗಳಿಸಿದ ಬಡ್ಡಿಯ ಮೇಲೆ ಆದಾಯ ತೆರಿಗೆ ಪಾವತಿಸುವುದರಿಂದ ವಿನಾಯಿತಿ ನೀಡುತ್ತದೆ. ಈ ವರ್ಷದ ಏಪ್ರಿಲ್ 1ರಂದು ಅಥವಾ ನಂತರ ಉಂಟಾಗುವ ಆದಾಯಕ್ಕೆ ವಿನಾಯಿತಿ ಅನ್ವಯಿಸುತ್ತದೆ. ಈ ಹಿಂದೆ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಬಡ್ಡಿ ಆದಾಯಕ್ಕೆ ಶೇಕಡ 20, ಅಲ್ಪಾವಧಿಯ ಬಂಡವಾಳ ಲಾಭಕ್ಕೆ ಶೇಕಡ 30 ಮತ್ತು ದೀರ್ಘಾವಧಿಯ ಬಂಡವಾಳ ಲಾಭಕ್ಕೆ ಶೇಕಡ 12.5 ತೆರಿಗೆ ವಿಧಿಸಲಾಗುತ್ತಿತ್ತು. ಕೇಂದ್ರ ಸಚಿವ ಸಂಪುಟ ಇಂದು 23,731 ಕೋಟಿ ರೂಪಾಯಿಗಳ ಒಟ್ಟು ವೆಚ್ಚದ ರಾಷ್ಟೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ ಅನ್ನು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆ 1.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಗೋಬರ್ ಧನ್ ಭಾರತದ ಶುದ್ಧ ಇಂಧನ ಪ್ರಯಾಣದಲ್ಲಿ ಒಂದು ನಿರ್ಣಾಯಕ ಮೈಲುಗಲ್ಲನ್ನು ಗುರುತಿಸುತ್ತದೆ. ಇದು ದೇಶದ ಹೇರಳವಾದ ಕೃಷಿ ತ್ಯಾಜ್ಯ, ದನದ ಸಗಣಿ, ಮಣ್ಣು, ಸಾವಯವ ತ್ಯಾಜ್ಯ ಮತ್ತು ಇತರ ಜೀವರಾಶಿ ಸಂಪನ್ಮೂಲಗಳನ್ನು ಶುದ್ಧ ಇಂಧನ, ಸಾವಯವ ಗೊಬ್ಬರ, ಗ್ರಾಮೀಣ ಆದಾಯ ಮತ್ತು ರಾಷ್ಟೀಯ ಆರ್ಥಿಕ ಮೌಲ್ಯವಾಗಿ ಪರಿವರ್ತಿಸುತ್ತದೆ ಎಂದು ತಿಳಿಸಿದರು. ಈ ಯೋಜನೆಯು 2026-27ರಿಂದ 2035-36ರವರೆಗೆ ಜಾರಿಗೆಯಲ್ಲಿರಲಿದೆ. ಭಾರತದ ಭವಿಷ್ಯದ ಇಂಧನ ಮಿಶ್ರಣದ ಪ್ರಮುಖ ಆಧಾರಸ್ತಂಭವಾಗಿ ಜೈವಿಕ ಅನಿಲವನ್ನು ಸ್ಥಾಪಿಸುತ್ತದೆ. ದೇಶೀಯ ಜೈವಿಕ ಅನಿಲ ಸಿಪಿಜಿ ಉತ್ಪಾದನೆಯನ್ನು ಸುಮಾರು 10 ಪಟ್ಟು ಹೆಚ್ಚಿಸುವುದು, ದೊಡ್ಡ ಪ್ರಮಾಣದ ಖಾಸಗಿ ಹೂಡಿಕೆಯನ್ನು ಸಜ್ಜುಗೊಳಿಸುವುದು ಮತ್ತು ದೇಶಾದ್ಯಂತ ಜೈವಿಕ ಆರ್ಥಿಕತೆಯನ್ನು ಸೃಷ್ಟಿಸುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ವಿವರಿಸಿದರು. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಗುವಾಹಟಿಯ ಬಳಿಯ ಬೈಹರ ಚರಿಯಾಲಿಯಿಂದ ಅಸ್ಸಾಂನ ರಾಷ್ಟೀಯ ಹೆದ್ದಾರಿ 15ರ ಉದ್ದಕ್ಕೂ ತೇಜ್ಪುರದವರೆಗೆ 4 ಪಥದ ಹೆದ್ದಾರಿಯ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ. 8,970 ಕೋಟಿ ರೂಪಾಯಿ ವೆಚ್ಚದಲ್ಲಿ 135.87 ಕಿಲೋಮೀಟರ್ಗಳವರೆಗೆ ರಸ್ತೆ ವಿಸ್ತರಣೆ ಮಾಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿ ದೇಶದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪ್ರಯೋಜನ ಪಡೆದಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ಅಂತಾರಾಷ್ಟೀಯ ಇಂಧನ ಸಮ್ಮೇಳನ ಮತ್ತು ಪ್ರದರ್ಶನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಯೋಜನೆಯಡಿ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿದ್ದು 12 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಹೆಚ್ಚುವರಿ ವಿದ್ಯುತ್ ಮಾರಾಟದಿಂದ 421 ಕೋಟಿ ರೂಪಾಯಿ ಆದಾಯ ಗಳಿಸಿವೆ ಎಂದು ತಿಳಿಸಿದರು. 2030ರ ವೇಳೆಗೆ ಭಾರತ 500 ಗಿಗಾವ್ಯಾಟ್ಗಳ ಗುರಿ ಸಾಧಿಸುವ ಹಾದಿಯಲ್ಲಿದೆ ಎಂದ ಅವರು, ವಲಯದ ಸವಾಲುಗಳನ್ನು ಎದುರಿಸಲು ಮತ್ತು ಹೊಸ ಅವಕಾಶಗಳನ್ನು ಅನುಸರಿಸಲು ಉದ್ಯಮದ ಪಾಲುದಾರರೊಂದಿಗೆ ನಿಕಟ ಸಂವಾದ ನಡೆಸುವ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸಿದರು. ಕ್ರಿಯಾಶೀಲ ಆರ್ಥಿಕತೆಗೆ ಪ್ರಮುಖ ಅಂತಾರಾಷ್ಟೀಯ ಮಾರುಕಟ್ಟೆಯಾದ ಬ್ರಿಕ್ಸ್ ವೇವ್ಸ್ ಬಜಾರ್ ಮುಂಬೈನಲ್ಲಿಂದು ಪ್ರಾರಂಭವಾಗಿದೆ. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರ

0: ಗಳ 500ಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ಇದು ಒಟ್ಟುಗೂಡಿಸಿದೆ. ಎರಡು ದಿನಗಳ ಕಾರ್ಯಕ್ರಮವನ್ನು ಮಹಾರಾಷ್ಟ್ರ ಸಾಂಸ್ಕೃತಿಕ ಸಚಿವ ಆಶೀಶ್ ಶೆರಾರ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಆಶೀಶ್ ಶೆರಾರ್, ಭಾರತ ಇಂದು ವಿಶ್ವಗುರು ಸ್ಥಾನವನ್ನು ಮರಳಿ ಪಡೆಯುತ್ತಿದೆ. ಈ ಪ್ರಯಾಣದ ಪ್ರಮುಖ ಸ್ತಂಭಗಳಲ್ಲಿ ಆರ್ಥಿಕತೆಯೂ ಒಂದಾಗಿದೆ ಎಂದು ಹೇಳಿದರು. ಬ್ರಿಕ್ಸ್ ವೇಬ್ ಬಜಾರ್ ಮೂಲಕ ಕಲೆ ಮತ್ತು ತಂತ್ರಜ್ಞಾನದ ನಡುವಿನ ಗಡಿಗಳು ಕರಗುತ್ತವೆ, ಜಾಗತಿಕ ಸೃಜನಶೀಲ ಆರ್ಥಿಕತೆಯ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದ ಅವರು, ಯುವ ಸೃಷ್ಟಿಕರ್ತರನ್ನು ಪ್ರೋತ್ಸಾಹಿಸಲು ಮತ್ತು ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಒದಗಿಸುವಂತೆ ಉದ್ಯಮಿಗಳನ್ನು ಒತ್ತಾಯಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ ಪರೀಕ್ಷೆಯನ್ನ ಕಂಪ್ಯೂಟರ್ ಆಧಾರಿತ ಸ್ವರೂಪಕ್ಕೆ ಬದಲಾಯಿಸುವ ಬಗ್ಗೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಅಫಿಡವಿಟ್ಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಸೇರಿದಂತೆ ಅರ್ಜಿದಾರರನ್ನು ಸುಪ್ರೀಂಕೋರ್ಟ್ ಕೇಳಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಮುಂದಿನ ವಿಚಾರಣೆಯನ್ನ ಇದೇ 19ಕ್ಕೆ ನಿಗದಿಪಡಿಸಿದೆ. ನೀಟ್ ಯುಜಿ ಪರೀಕ್ಷೆಯನ್ನ ಕಂಪ್ಯೂಟರ್ ಆಧಾರಿತ ಸ್ವರೂಪದಲ್ಲಿ ಒಂದೇ ಹಂತದಲ್ಲಿ ಅಥವಾ ಜಂಟಿ ಪ್ರವೇಶ ಪರೀಕ್ಷೆಯಂತೆಯೇ ಎರಡು ಹಂತದ ಮಾದರಿಯಲ್ಲಿ ನಡೆಸುವ ಬಗ್ಗೆ ಪರಿಗಣಿಸುತ್ತಿರುವುದಾಗಿ ಕೇಂದ್ರ ಸರ್ಕಾರ ನ್ಯಾಯಾಲಯಕ್ಕೆ ತಿಳಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವ್ಯವಸ್ಥಿತ ವೈಫಲ್ಯಗಳನ್ನು ತೊಡೆದುಹಾಕಲು ನೀಟ್ ಪರೀಕ್ಷೆ ನಡವಳಿಕೆಯ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. 2013ರಲ್ಲಿ ಮಾಜಿ ಸಹೋದ್ಯೋಗಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಇಂದು ತೆಹಲ್ಕಾ ಮಾಜಿ ಸಂಪಾದಕ ತರುಣ್ ತೇಜ್ಪಾಲ್ ಅವರನ್ನು ದೋಷಿ ಎಂದು ತೀರ್ಪು ನೀಡಿದೆ. ಬಾಂಬೆ ಹೈಕೋರ್ಟ್ನ ಗೋವಾ ಪೀಠದ ನ್ಯಾಯಮೂರ್ತಿಗಳಾದ ನೀಲಾ ಗೋಖಲೆ ಮತ್ತು ಅಮಿತ್ ಜಮ್ಸಂದೇಕರ್ ಅವರಿದ್ದ ವಿಭಾಗೀಯ ಪೀಠ ತೇಜ್ಪಾಲ್ ಅವರನ್ನು ಭಾರತೀಯ ದಂಡ ಸಂಹಿತೆಯ ನಿಬಂಧನೆಗಳ ಅಡಿಯಲ್ಲಿ ದೋಷಿ ಎಂದು ತೀರ್ಪು ನೀಡಿದೆ. 2013ರ ನವೆಂಬರ್ನಲ್ಲಿ ಗೋವಾದಲ್ಲಿ ನಡೆದ ಥಿಂಕ್ ಫೆಸ್ಟ್ ಕಾರ್ಯಕ್ರಮದ ಸಂದರ್ಭದಲ್ಲಿ ತೇಜ್ಪಾಲ್ ಹೋಟೆಲ್ ಲಿಫ್ಟ್ನಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಮಾಜಿ ಸಹೋದ್ಯೋಗಿಯೊಬ್ಬರು ಆರೋಪಿಸಿದ್ದಾರೆ. 2021ರಲ್ಲಿ ವಿಚಾರಣಾ ನ್ಯಾಯಾಲಯ ಅವರನ್ನು ಖುಲಾಸೆಗೊಳಿಸಿದ ನಂತರ ಗೋವಾ ಸರ್ಕಾರ ಹೈಕೋರ್ಟ್ನಲ್ಲಿ ತೀರ್ಪನ್ನು ಪ್ರಶ್ನಿಸಿತ್ತು. ಅಮೆರಿಕದ ಯೂಜಿನ್ನಲ್ಲಿ ನಡೆದ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಜಾವೆಲಿನ್ ಎಸೆತಗಾರರಾದ ಆಶೀಶ್ ಯಾದವ್ ಮತ್ತು ಟಿ ಧರಣಿಧರನ್ ಹಾಗೂ ಡಿಸ್ಕಸ್ ಎಸೆತಗಾರ ಅಮಾನತ್ ಕಾಂಬೋಜಿ ತಮ್ಮ ವಿಭಾಗಗಳಲ್ಲಿ ಫೈನಲ್ ತಲುಪಿದ್ದಾರೆ. ಫೈನಲ್ ಪಂದ್ಯಗಳು ಭಾನುವಾರ ನಡೆಯಲಿವೆ. ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ಆಯ್ಕೆ ಆಯೋಗದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 13ನೇ ದಿನಕ್ಕೆ ಕಾಲಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳಿಗಾಗಿ ರಾಂಚಿಯ ಜೈಪಾಲ್ ಸಿಂಗ್ ಮುಂಡಾ ಕ್ರೀಡಾಂಗಣದಲ್ಲಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಏತನ್ಮಧ್ಯೆ ಈ ವಿಷಯವು ಮಳೆಗಾಲದ ಅಧಿವೇಶನದ ಆರಂಭಿಕ ದಿನದಂದು ಜಾರ್ಖಂಡ್ ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಕೋಲಾಹಲಕ್ಕೆ ಕಾರಣವಾಯಿತು. ಈ ವಿಷಯದ ಬಗ್ಗೆ ಬಿಜೆಪಿ ಮತ್ತು ಎನ್ಡಿಎ ಶಾಸಕರು ವಿಧಾನಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿಗಳ ರಾಜೀನಾಮೆ ಮತ್ತು ಆರೋಪದ ಅಕ್ರಮಗಳ ಬಗ್ಗೆ ಸಿಬಿಐ ತನಿಖೆಗೆ ಒತ್ತಾಯಿಸಿದರು. ರಾಂಚಿ ಮತ್ತು ಲಕ್ನೋದಿಂದ ಇನ್ನೂ 5 ಆರೋಪಿಗಳನ್ನು ಸಿಐಡಿ ಬಂಧಿಸಿದ್ದು ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 19 ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರಾದೇಶಿಕ ಸೇನೆಯು ನಾಗರಿಕ ಸೈನಿಕ ಪರಿಕಲ್ಪನೆಯ ಜೀವಂತ ಪ್ರತಿರೂಪವಾಗಿದ್ದು ದೇಶದ ಗಡಿ ರಕ್ಷಣೆ, ಆಂತರಿಕ ಭದ್ರತೆ ಹಾಗೂ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪ್ರಾದೇಶಿಕ ಸೇನೆ ಕುರಿತ ರಕ್ಷಣಾ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸುಮಾರು 44,400 ಸಿಬ್ಬಂದಿ ಮತ್ತು 59 ಘಟಕಗಳನ್ನು ಹೊಂದಿರುವ ಪ್ರಾದೇಶಿಕ ಸೇನೆ ಕೇರಳ ಪ್ರವಾಹ, ಒಡಿಶಾ ಚಂಡಮಾರುತ ಹಾಗೂ ಅಸ್ಸಾಂ ಪ್ರವಾಹದ ಸಂದರ್ಭದಲ್ಲಿ ಪರಿಹಾರ, ರಕ್ಷಣಾ ಮತ್ತು ವೈದ್ಯಕೀಯ ನೆರವು ಒದಗಿಸಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2020

0: ಅಂಗೀಕಾರಕ್ಕೆ ಲೋಕಸಭೆ ಅಂಗೀಕಾರ. ರಾಷ್ಟ್ರೀಯ ಜೈವಿಕ ಇಂಧನ ಯೋಜನೆ ಗೋಬರ್ ಧನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿಂದು ಬ್ರಿಕ್ಸ್ ವೇವ್ ಬಜಾರ್ಗೆ ಚಾಲನೆ, 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, 3 ಭಾರತೀಯ ಅಥ್ಲೀಟ್ಗಳು ಫೈನಲ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
3: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
4: ಸಣ್ಣ ತೆರೆಯ ಧಾರಾವಾಹಿ,
2: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಹಾಯ್ ಹಲೋ ನಮಸ್ಕಾರ
1: ನಮಸ್ಕಾರ ನಮಸ್ಕಾರ ನಮಸ್ಕಾರ.
2: ಇದು ಕಾಮಿಡಿ ಟೈಮ್.
0: ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಾ?
3: ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ.
0: ನೀವ್ ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ನಾನು ನಿಮ್ಮವನು, ನಿಮ್ಮ ಮನಸ್ಸಿನ ಮೌನಕ್ಕೆ ದನಿಯಾಗಲು ಬಂದಿರೋನು. ಇದು ಒಲವಿನ ಆಲಾಪ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಗಡಿಯಾರದಲ್ಲಿ ಸಮಯ 7 ಗಂಟೆ ದಾಟಿದೆ. ಊರು ಮನೆ ಸೇರುವಂತಹ ಹೊತ್ತು. ಎಲ್ರೂ ನಿದ್ದೆಗೆ ಜಾರುವಂತ ಹೊತ್ತು ಕೂಡ ಸಮೀಪಿಸ್ತಾ ಇದೆ. ನಿದ್ದೆ ಸಮಯ ಆದ್ರೂ ಕೂಡ ಒಂದಷ್ಟು ಹೃದಯಗಳು ಸದಾ ಎಚ್ಚರವಾಗಿರ್ತವೆ. ಯಾಕೊತ್ತಾ, ರಾತ್ರಿ ಬಂದಾಗ ನೆನಪುಗಳು ಗಾಢವಾಗಿ ಮಾತಾಡುತ್ತೆ, ಮತ್ತು ಕೆಲವು ನೆನಪುಗಳು ಮಾತಲ್ಲಿ ಅಲ್ಲ ಮೌನದಲ್ಲಿ ಬದುಕ್ತಾ ಇರ್ತವೆ. ಇವತ್ತಿನ ವಿಷಯ ಕೂಡ ಅದೇ, ಒಂದು ಮೌನ ಸಂಬಂಧವನ್ನೇ ಬದಲಾಯಿಸಿ ಬಿಡುತ್ತದೆ ಅನ್ನೋದು. ಜಲಾಲುದ್ದೀನ್ ರೂಮಿ ಹೇಳ್ತಾರೆ, ಸೈಲೆನ್ಸ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಗಾಡ್, ಆಲ್ ಎಲ್ಸ್ ಇಸ್ ಪೂರ್ ಟ್ರಾನ್ಸ್ಲೇಷನ್. ಆದ್ರೆ ಮನುಷ್ಯರ ಮಧ್ಯೆ ಕೆಲವೊಮ್ಮೆ ಆ ದೇವರ ಭಾಷೆನೆ ಇಬ್ಬರನ್ನೂ ದೂರ ಮಾಡಿಬಿಡುತ್ತೆ ನೋಡಿ. ಮುಂದಿನ 1 ಗಂಟೆ ನಾವು ಆ ಮೌನದ ಪದರಗಳನ್ನ ಬಿಚ್ಚಿಡೋಣ. ಅದು ಹೇಗೆ ಶುರುವಾಗುತ್ತೆ, ಹೇಗೆ ಗೋಡಿಯಾಗುತ್ತೆ, ಮತ್ತು ಅದನ್ನ ಹೇಗೆ ಮುರಿಯೋದು ಅಂತ ನೋಡೋಣ. ಈ ಪಯಣಕ್ಕೆ ನಿಮ್ಮ ಹೃದಯ ತಯಾರಾಗಿದ್ಯಾ? ಹಾಗಾದ್ರೆ ಮೊದಲ ಮೌನದಿಂದ ಶುರು ಮಾಡೋಣ. ಕೇಳ್ತಾ ಇರಿ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.

ನೀವ್ ಕೇಳ್ತಾ ಇದ್ದೀರಾ ಒಲವಿನ ಆಲಾಪ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಒಂದು ಮೌನ ಸಂಬಂಧವನ್ನ ಹೇಗೆ ಬದಲಾಯಿಸಿ ಬಿಡುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಕೆಲವು ಸಂಬಂಧಗಳು ದೊಡ್ಡ ಸ್ಫೋಟದಿಂದ ಮುಗಿಯೋದಿಲ್ಲ, ಅವು ತುಂಬಾ ಸಣ್ಣ ಶಬ್ದದಲ್ಲಿ ಸಾಯುತ್ತವೆ. ಆ ಶಬ್ದದ ಹೆಸರು ಮೌನ. ಮೊದಲು ಅದು ಅರಿವಿಗೆ ಬರೋದಿಲ್ಲ, ಒಂದು ದಿನ ಕಾಲು ಮಿಸ್ ಆಗುತ್ತೆ. ಸ್ಕ್ರೀನ್ ಮೇಲೆ ಮಿಸ್ಡ್ ಕಾಲ್ ನೋಡಿ ಮನಸ್ಸು ತಾನೇ ಒಂದು ಕಥೆ ಕಟ್ಕೊಳ್ಳುತ್ತೆ, ಬ್ಯುಸಿ ಇರಬಹುದು, ಮೀಟಿಂಗ್ ಇರಬಹುದು ಅಂತ. ನಾವು ನಮ್ಮನ್ನೇ ಸಮಾಧಾನ ಮಾಡ್ಕೋತೀವಿ, ಯಾಕಂದ್ರೆ ಪ್ರೀತಿ ಇರೋ ಕಡೆ ನಂಬಿಕೆ ಮೊದಲು ಸಾಯೋದಿಲ್ಲ. ಆದ್ರೆ ಗಂಟೆಗಟ್ಟಲೆ ಮಾತಾಡ್ತಿದ್ದ ಇಬ್ರು ಇಂದು ಎರಡು ನಿಮಿಷದ ಮಾತಿಗೂ ಟಾಪಿಕ್ ಹುಡುಕುವಂತ ಹಂತಕ್ಕೆ ಬಂದಾಗ ಹೃದಯದೊಳಗೆ ಒಂದು ಸಣ್ಣ ಕಂಪನ ಶುರುವಾಗುತ್ತೆ. ನಾವು ಮೊದಲಿನ ಹಾಗಿಲ್ಲ ಅನ್ನೋ ಸತ್ಯ ಪಿಸು ಮಾತಲ್ಲಿ ಕೇಳಿಸುತ್ತೆ. ಒಂದು ಕಾಲದಲ್ಲಿ ಊಟ ಆಯ್ತಾ ಅನ್ನೋ ಪದಗಳಲ್ಲೂ ಕಾಳಜಿ ಕಾಣಿಸ್ತಾ ಇತ್ತು. ಇಂದು ಅದೇ ನೀವು ಟೈಪ್ ಮಾಡ್ತಿರಲ್ಲ HMM ಅನ್ನೋ ಮೂರು ಅಕ್ಷರ ಕೂಡ ತುಂಬಾ ಭಾರ ಅನ್ಸುತ್ತೆ. ವಿಚಿತ್ರ ಅಂದ್ರೆ ಸಂಬಂಧಗಳು ಒಮ್ಮೆಲೆ ಸಾಯೋದಿಲ್ಲ, ಅವು ಪ್ರತಿದಿನ ಸ್ವಲ್ಪ ಸ್ವಲ್ಪ ಸಾಯುತ್ತೆ. ಲೇಟ್ ನೈಟ್ ತನಕ ಕನಸುಗಳನ್ನ ಹಂಚಿಕೊಳ್ಳುತ್ತಿದ್ದ ಇಬ್ರು ಇಂದು ಸ್ಲೀಪ್ ವೆಲ್ ಅಂತ ಫಾರ್ಮಲ್ ಆಗಿ ಮಾತು ಮುಗಿಸ್ತಾರೆ. ಅಲ್ಲೇ ಹೃದಯಕ್ಕೆ ಮೊದಲ ಬಾರಿ ಭಯ ತಟ್ಟುತ್ತೆ. ಆದ್ರೆ ಯಾರು ಅದನ್ನ ಜೋರಾಗಿ ಹೇಳೋದಿಲ್ಲ, ಯಾಕಂದ್ರೆ ಕೆಲವು ಸತ್ಯಗಳು ದನಿಯಾಗಿ ಹೊರಬಂದ್ರೆ ಸಂಬಂಧದ ಗಾಜಿನ ಗೋಡೆ ಒಡೆದು ಹೋಗಬಹುದು ಅನ್ನೋ ಭಯ. ಅದಕ್ಕೆ ಜನರು ಮಾತಾಡೋದ್ರ ಬದಲು ಮೌನವನ್ನ ಆಯ್ಕೆ ಮಾಡ್ಕೋತಾರೆ. ಆದ್ರೆ ಮೌನವೇ ನಿಧಾನವಾಗಿ ಇಬ್ಬರ ಮಧ್ಯೆ ಒಂದು ಗೋಡೆ ಆಗ್ಬಿಡುತ್ತೆ, ಮತ್ತು ಗೋಡೆಗಳನ್ನ ಒಂದೇ ರಾತ್ರಿಲಿ ಕಟ್ಟೋಕ್ ಆಗೋದಿಲ್ಲ ಅಲ್ವಾ.

ಮೇಲೆ ಮಾತುಕತೆಗಳು ಹಳೇ ರೀತಿ ಇರೋದಿಲ್ಲ. ಮೌನ ಒಂದು ದಿನದಲ್ಲಿ ಗೋಡೆಯಾಗೋದಿಲ್ಲ. ಆದರೆ ಗೋಡೆ ಕಟ್ಟಿದ ಮೇಲೆ ಇಬ್ಬರ ಮಧ್ಯೆ ಇರೋದು ಕೇವಲ ಇಟ್ಟಿಗೆಗಳಲ್ಲ, ಅಲ್ಲಿ ಅರ್ಥ ಆಗದ ನೋಟಗಳು ಮಲಗಿರುತ್ತವೆ. ಹೇಳದೆ ಉಳಿದ ಕ್ಷಮಿಸು ಅನ್ನೋ ಸಾರಿಗಳು ಗಾಳಿಯಲ್ಲಿ ನೇತಾಡ್ತಾ ಇರುತ್ತೆ. ಕೇಳಿಸಿಕೊಳ್ಳದ ನಿಟ್ಟುಸಿರುಗಳು ಕೋಣೆಯ ಮೂಲೆ ಸೇರುತ್ತೆ. ಮೊದಲು ಏನಾಯ್ತು ಅಂತ ಕೇಳಿದ್ರೆ ಏನೂ ಇಲ್ಲ ಅನ್ನೋ ಒಂದು ಉತ್ತರ ಬರ್ತಿತ್ತು. ಈಗ ಆ ಏನೂ ಇಲ್ಲ ಅಂತ ಹೇಳೋಕೂ ಕೂಡ ಧೈರ್ಯ ಇಲ್ಲದಂತಾಗಿದೆ. ಯಾಕಂದ್ರೆ ಆ ಏನೂ ಇಲ್ಲ ಅಂತ ಹೇಳೋದ್ರ ಹಿಂದೆ ಎಲ್ಲವೂ ಇದೆ ಅಂತ ನಮಗ್ ಗೊತ್ತು. ಒಂದು ಕಾಲದಲ್ಲಿ ಸಣ್ಣ ಜಗಳ ಆದ್ರೂ ರಾತ್ರಿ ಮಲಗೋ ಮುಂಚೆ ಮುಗ್ದು ಹೋಗ್ತಿತ್ತು. ಸಾರಿ ಅನ್ನೋ ಒಂದು ಪದ ಇಡೀ ದಿನದ ಮೌನವನ್ನ ಕರಗಿಸ್ಬಿಡ್ತಿತ್ತು. ಇವತ್ತು ಸಾರಿ ಹೇಳ್ಬೇಕು ಅನ್ಸುತ್ತೆ, ಆದ್ರೆ ಅದು ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಅವರೇ ಮೊದಲು ಮಾತಾಡ್ಲಿ ಅನ್ನೋ ಈಗೋ ಪ್ರೀತಿಗಿಂತ ದೊಡ್ಡದಾಗಿ ಬೆಳೆದ್ಬಿಡುತ್ತೆ ಇಲ್ಲಿ ಈಗೋ. ಮತ್ತು ಆ ಕಾಯುವಿಕೆಯಲ್ಲೇ ದಿನಗಳು ವಾರಗಳಾಗುತ್ತೆ, ವಾರಗಳು ತಿಂಗಳುಗಳಾಗುತ್ತೆ, ತಿಂಗಳುಗಳು ವರ್ಷಗಳಾಗುತ್ತೆ. ಮಾತುಗಳು ನಿಧಾನವಾಗಿ ಅಪರಿಚಿತ ಆಗುತ್ತವೆ. ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ಕನಸು ಕಾಣುತ್ತಿದ್ದ ಇಬ್ರು ಇಂದು ಮೆಸೇಜ್ ಟೈಪ್ ಮಾಡಿಯೂ ಸೆಂಡ್ ಬಟನ್ ಒತ್ತೋದಕ್ಕೆ ಯೋಚಿಸ್ತಾರೆ. ವಿಚಿತ್ರ ಅಂದ್ರೆ ಪ್ರೀತಿ ಇನ್ನೂ ಇದೆ, ಆದ್ರೆ ಅದನ್ನ ದಾಟಿಸೋ ಸೇತುವೆ ಮಾತ್ರ ಕುಸಿದು ಬಿದ್ದಿರುತ್ತೆ. ಒಂದೇ ಮನೆಯಲ್ಲಿದ್ರೂ ಇಬ್ಬರ ಮಧ್ಯೆ ಸಾವಿರ ಕಿಲೋಮೀಟರ್ ದೂರಗಳ ಮೌನ ಮಲ್ಗಿರುತ್ತೆ. ಈಗ ಹೇಳಿ, ಈ ಗೋಡೆನ ಮೊದಲು ಕೆಡಬೇಕಾದವ್ರು ಯಾರು, ನೀವಾ ಅಥವಾ ಅವರ? ಯಾರು? ಪ್ರತಿದಿನ ಒಂದೊಂದು ಇಟ್ಟಿಗೆ ಇಟ್ಟ ನಾವುಗಳೇನಾ? ಮುಂದಿನ ಭಾಗದಲ್ಲಿ ಮಾತುಗಳು ಸತ್ತ ಮೇಲೆ ನೋಟುಗಳು ಹೇಗೆ ಸುಳ್ಳು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಮಾತುಗಳು ಸತ್ತ ಮೇಲೆ ನೋಟುಗಳು ಸುಳ್ಳು ಹೇಳೋದಿಕ್ಕೆ ಶುರು ಮಾಡುತ್ತೆ. ಗೋಡೆ ಕಟ್ಟಿದ ಮೇಲೆ ಧ್ವನಿ ಕೇಳಿಸೋದು ಸ್ವಲ್ಪ ಕಷ್ಟಾನೆ. ಎದುರು ಬದ್ರು ಸಿಕ್ಕಾಗ ಕಣ್ಣುಗಳು ಮಾತಾಡೋದನ್ನ ಮಾತ್ರ ನಿಲ್ಸಲ್ಲ. ಸಮಸ್ಯೆ ಏನ್ ಗೊತ್ತಾ, ಆ ಕಣ್ಣುಗಳು ಸತ್ಯ ಹೇಳೋದನ್ನ ನಿಲ್ಸ್ಬಿಡುತ್ತೆ. ಮೊದಲು ಅವಳ ಕಣ್ಣಲ್ಲಿ ಕೋಪ ಕಂಡ್ರೆ ಏನಾಯ್ತು ಚಿನ್ನ ಅಂತ ಕೇಳ್ತಿದ್ರಿ. ಅವರು ಸುಮ್ಮನಾದ್ರೆ ಯಾಕೆ ಮೂಡ್ ಆಫ್ ಆಯ್ತು ಅಂತ ತಲೆ ನೇವರಿಸ್ತಾ ಇದ್ರಿ. ಇವತ್ತು ಕಣ್ಣಲ್ಲಿ ನೀರ್ ಕಂಡ್ರು ಕೂಡ ಡಸ್ಟ್ ಬಿದ್ದಿರಬೇಕು ಅಂತ ನಮಗೆ ನಾವೇ ಸುಳ್ಳು ಹೇಳ್ಕೊತಾ ಇದೀವಿ. ಮುಖ ಗಂಟಿಕ್ಕಿದ್ರು ಕೂಡ ವರ್ಕ್ ಪ್ರೆಷರ್ ಇರಬಹುದು ಅಂತ ಇಗ್ನೋರ್ ಮಾಡ್ತೀವಿ. ಯಾಕಂದ್ರೆ ಸತ್ಯ ಹೇಳುವ ಧೈರ್ಯ ಇಬ್ಬರಿಗೂ ಇಲ್ಲದಾಗಿದೆ. ಹತ್ತಿರವಿದ್ದರೂ ದೂರವೆನಿಸಿಹುದು, ಚಿತ್ತವೊಂದಾಗದಿದ್ದರೆ ಬಾಳು ಬರಿದೆಹುದು. ಮೌನದ ಗೋಡೆ ಎತ್ತರವಾದ ಮೇಲೆ ನಾವು ದೂರ ಸರಿದಿದ್ದೀವಿ ಅಂತ ಒಪ್ಕೊಳ್ಳೋದಿಲ್ಲ, ಆದ್ರೆ ಕತ್ತಲು ಮಾತ್ರ ಮನಸ್ಸಲ್ಲಿ ತುಂಬಿಕೊಂಡಿರುತ್ತೆ. ಅವರು ಫೋನ್ ನೋಡ್ತಾ ಸ್ಮೈಲ್ ಮಾಡಿದ್ರೆ ಯಾರಿಗೋ ಮೆಸೇಜ್ ಮಾಡ್ತಾ ಇದ್ದಾರೆ ಅನ್ನೋ ಸಂಶಯ, ಅವರು ಲೇಟ್ ಆಗಿ ಬಂದ್ರೆ ಎಲ್ ಹೋಗಿದ್ರು ಅನ್ನೋ ಪ್ರಶ್ನೆ. ಒಮ್ಮೆ ಕಣ್ಣಲ್ಲೇ ಕವಿತೆ ಬರಿತಾ ಇದ್ದಂತ ಇಬ್ರು ಇಂದು ಕಣ್ಣಲ್ಲೇ ಚಾರ್ಜ್ ಶೀಟ್ ಅನ್ನ ತಯಾರಿಸ್ತಾರೆ. ನೋಟ ನಂಬಿಕೆ ಇರುವಾಗ ಸೇತುವೆ, ನಂಬಿಕೆ ಹೋದಾಗ ಅದೇ ನೋಟ ಚಾಕು. ಆ ಚಾಕುಲೆ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತಾರೆ ನೋಡಿ. ಹೇಳಿ, ನಿಮ್ಮ ಸಂಬಂಧದಲ್ಲಿ ಇವತ್ತು ಕಣ್ಣುಗಳು ಏನ್ ಮಾತಾಡ್ತಾ ಇವೆ? ಪ್ರೀತಿನ ಅಥವಾ ಮುಚ್ಚಿಟ್ಟ ಅನುಮಾನವನ್ನ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಮಾತುಗಳು ಸತ್ ಮೇಲೆ ಅನುಮಾನ ಹುಟ್ಟುತ್ತೆ ಮತ್ತು ಅನುಮಾನ ಮೌನದಲ್ಲಿ ವಿಷವಾಗಿ ಬೆಳೆಯುತ್ತೆ. ಕಣ್ಣುಗಳು ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ ಮೇಲೆ ಮನಸ್ಸು ತನ್ನದೇ ಆದ ಕಥೆ ಕಟ್ಟೋದಕ್ಕೆ ಶುರು ಮಾಡುತ್ತೆ. ಅವರು ಲೇಟ್ ಆಗಿ ರಿಪ್ಲೈ ಮಾಡಿದ್ರೆ ಯಾರ ಜೊತೆನೋ ಬಿಸಿ ಇದಾರೇನೋ ಅನ್ಕೊಳ್ಳೋದು, ಅವರು ಫೋನ್ ಮ್ಯೂಟ್ ಮಾಡಿದ್ರೆ ಏನ್ ಮುಚ್ಚಿಡ್ತಾ ಇದಾರೇನೋ ಅಂತ ಯೋಚನೆ ಮಾಡೋದು, ಯಾವ ಪ್ರಶ್ನೆಗೂ ಉತ್ತರ ಕೇಳೋದಿಲ್ಲ, ಯಾಕಂದ್ರೆ ಉತ್ತರ ಕೇಳಿದ್ರೆ ಜಗಳ ಆಗ್ಬಹುದು ಅನ್ನೋ ಭಯ. ಉತ್ತರ ಸಿಗದಿದ್ರೆ ನಮ್ಮ ತಲೆಯಲ್ಲಿರೋ ಕಥೆನೆ ಸತ್ಯ ಅನಿಸ್ಬಿಡುತ್ತೆ. ಶಿವರುದ್ರಪ್ಪ ಅವರು ಬರೀತಾರೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟಿಯಲ್ಲಿ ಅಂತ. ಚಿತ್ತಗಳು ಒಂದಾಗದೆ ಇದ್ದಾಗ ದೇಹಗಳು ಎಷ್ಟೇ ಹತ್ತಿರದಲ್ಲಿದ್ರು ಕೂಡ ಮನಸ್ಸುಗಳು ಬೇರೆ ಬೇರೆ ಕೋರ್ಟ್ ರೂಮ್ನಲ್ಲಿರುತ್ತೆ. ಒಬ್ರು ವಕೀಲರು, ಇನ್ನೊಬ್ರು ಆರೋಪಿ. ಸಾಕ್ಷಿ ಅನ್ನೋದಿಲ್ಲ, ಆದ್ರೆ ತೀರ್ಪು ಅನ್ನೋದು ಪ್ರತಿನಿತ್ಯ ಆಗ್ತಾನೆ ಇರುತ್ತೆ. ಒಮ್ಮೆ ನಾನ್ ನಿನ್ನ ನಂಬ್ತೀನಿ ಅಂತ ಕಣ್ಣು ಮುಚ್ಚಿ ಹೇಳ್ತಾ ಇದ್ದವರು ಇವತ್ತು ಕಣ್ಣು ತೆರೆದು ಪ್ರತಿ ಹೆಜ್ಜೆನ ಸ್ಕ್ಯಾನ್ ಮಾಡ್ತಿರ್ತಾರೆ. ಪಾಸ್ವರ್ಡ್ ಕೇಳಿದ್ರು ಫೋನ್ ಯಾಕೆ ತಿರುಗಿಸಿಟ್ಟೆ ಅಂತ ಮನಸ್ಸು ಕೇಳುತ್ತೆ. ಸ್ಟೇಟಸ್ ನೋಡಿದ್ರು ಲಾಸ್ಟ್ ಸೀನು ಎಷ್ಟು ಗಂಟೆಗೆ ಅಂತ ಕಣ್ಣು ಲೆಕ್ಕ ಹಾಕುತ್ತೆ. ಇದು ಪ್ರೀತಿಯಲ್ಲ, ಇದು ಮೌನ ಹೆತ್ತಿರೋ ಅನುಮಾನದ ಮಗು. ಹೇಳಿ, ನಿಮ್ಮ ಮೌನದಲ್ಲಿ ಈಗ ಯಾವ ಅನುಮಾನ ಬೆಳೀತಾ ಇದೆ? ಅದಕ್ಕೆ ನೀರು ಹಾಕ್ತಾ ಇರೋದು ಯಾರು, ನೀವಾ ಅಥವಾ ಅವರ? ಸಂದೇಶಗಳನ್ನ ಕಳಿಸ್ಕೊಡಿ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಅನುಮಾನದ ವಿಷಕ್ಕೆ ಮದ್ದಿದೆಯಾ? ಇದೆ, ಆದ್ರೆ ಆ ಮದ್ದು ಕಹಿ. ಮೌನದ ಗೋಡೆ ಕಟ್ಟಿದ್ದು ಇಬ್ರು ಸೇರಿನೆ ಅಲ್ವಾ, ಆದ್ರೆ ಅದನ್ನ ಕೆಡುವುದಕ್ಕೆ ಒಬ್ರು ಮೊದಲು ಸುತ್ತಿಗೆ ಎತ್ತಬೇಕು. ಅದು ಯಾವಾಗ್ಲೂ ತಪ್ಪ ಮಾಡ್ದವ್ರೆ ಆಗಿರ್ಬೇಕು ಅಂತಲ್ಲ, ಕಳ್ಕೊಳ್ಳೋದಿಕ್ಕೆ ಇಷ್ಟ ಇಲ್ದವರು ಅವರು ಮೊದಲು ಸುತ್ತಿಗೆನ ಎತ್ತಬೇಕು. ಏನು ಆ ಸುತ್ತಿಗೆ? ಒಂದೇ ಒಂದು ಅಭ್ಯಾಸ ಕೇಳೋದು. ನೀನ್ ಯಾಕೆ ಸುಮ್ಮನಾಗಿದೀಯಾ ಅಂತ ಕೇಳ್ನೋಡಿ. ನನ್ನಿಂದ ಬೇಜಾರಾಯ್ತಾ ಅಂತ ಕೇಳ್ನೋಡಿ. ನಾವಿಬ್ರು ಮೊದ್ಲಿಂತರ ಆಗೋದಿಕ್ಕೆ ಏನ್ ಮಾಡ್ಬೇಕು ಅಂತಾನು ಕೇಳ್ನೋಡಿ. ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಸಿಗದೆ ಹೋಗ್ಬಹುದು. ವರ್ಷಗಳ ಮೌನ ಒಂದೇ ರಾತ್ರಿಲಿ ಕರಗೋದಿಲ್ಲ, ಆದ್ರೆ ಕರ್ಗಿಸೋದಿಕ್ಕೆ ಶುರು ಮಾಡಬಹುದು ಅಲ್ವಾ? ರೂಮಿ ಹೇಳ್ತಾರೆ, ರೈಸ್ ಯುವರ್ ವರ್ಡ್ಸ್ ನಾಟ್ ವಾಯ್ಸ್, ಇಟ್ ಈಸ್ ರೇನ್ ದಟ್ ಗ್ರೋಸ್ ಫ್ಲವರ್ಸ್ ನಾಟ್ ಥಂಡರ್ ಅಂತ. ಗುಡ್ಗುದ್ರೆ ಮನೆ ಅಲ್ಗಾಡುತ್ತೆ, ಮಳೆ ಹನಿ ಬಿದ್ರೆ ಬಿರುಕು ಬಿಟ್ಟ ನೆಲದಲ್ಲೂ ಕೂಡ ಹೂ ಅರಳುತ್ತೆ. ಸಂಬಂಧ ಕೂಡ ಹಾಗೆ, ಕೂಗಿ ಗೆಲ್ಲೋದಲ್ಲ, ಕೇಳಿ ಉಳಿಸ್ಕೋಬೇಕು. ಇವತ್ ರಾತ್ರಿ ಈಗೋನ ಪಕ್ಕಕ್ಕಿಟ್ಟು ಒಂದು ಮೆಸೇಜ್ ಕಳಿಸಿ, ನಿನ್ನ ಮೌನ ನನ್ನ ಕೊಲ್ತಾ ಇದೆ, ಮಾತಾಡೋಣವಾ ಅಂತ. ಅವರು ರಿಪ್ಲೈ ಮಾಡದೆ ಹೋಗಬಹುದು, ಆದ್ರೆ ನೀವು ಗೋಡೆ ಕೆಡುವುದಕ್ಕೆ ಪ್ರಯತ್ನ ಮಾಡಿದಿರಾ ಅಂತ ಆಗತ್ತೆ ಅಲ್ವಾ? ಹೇಳಿ, ನಿಮ್ಮ ಕೈಯಲ್ಲಿ ಸುತ್ತಿಗೆ ಇದೆಯಾ ಅಥವಾ ಗೋಡೆ ಬಲವಾಗಿದೆ ಅಂತ ಸುಮ್ಮನಾಗಿದ್ದೀರಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಸುತ್ತಿಗೆ ಎತ್ತದ ಮೇಲೂ ಗೋಡೆ ಬೀಳ್ದ್ರೆ ಏನ್ ಮಾಡೋದು? ಇದೇ ಪ್ರೀತಿಯ ಅತ್ಯಂತ ಕಹಿ ಭಾಗ. ನೀವು ಮಾತಾಡೋಣ ಅಂತ ಕೇಳಿದ್ರಿ, ಆ ಕಡೆಯಿಂದ ಸೀನ್ ಮಾತ್ರ ಬಂತು, ರಿಪ್ಲೈ ಬರ್ಲಿಲ್ಲ. ನೀವು ನನ್ ತಪ್ಪಿದ್ರೆ ಕ್ಷಮಸು ಅಂತ ಬರ್ದ್ಬಿಟ್ರಿ, ಆ ಕಡೆಯಿಂದ ಬ್ಲೂ ಟಿಕ್ಸ್ ಬಂತು, ಸುಟ್ಟು ಹೋಯ್ತು. ಅಲ್ಲಿ ಗೊತ್ತಾಗುತ್ತೆ, ಗೋಡೆ ಇಟ್ಟಿಗೆಯಿಂದ ಮಾಡಿರೋದಲ್ಲ, ಅದು ನಿರ್ಧಾರದಿಂದ ಮಾಡಿರೋದು ಅಂತ. ಗುಲ್ಜರ್ ಸಾಹೇಬ್ರು ಒಂದ್ ಸಿನಿಮಾ ಹಾಡಲ್ ಬರೀತಾರೆ, ದಿಲ್ ಡೋಂಟ್ ಆ ಹೇ ಫಿರ್ ವಹಿ ಫುರ್ಸತ್ ಕೆ ರಾತ್ ದಿನ್.

ಹೃದಯ ಮತ್ತೆ ಅದೇ ಬಿಡುವಿನ ರಾತ್ರಿ ಹಗಲನ್ನ ಹುಡುಕುತ್ತೆ ಅಂತೆ. ಆದ್ರೆ ಆ ಬಿಡುವು ಇನ್ಯಾವತ್ತು ಸಿಗೋದಿಲ್ಲ ಅಂತ ಗೊತ್ತಾದಾಗ ಇಷೆದೆ ಒಡೆಯೋದಿಕ್ಕೆ ಶುರುವಾಗುತ್ತೆ. ಪ್ರಯತ್ನ ಮಾಡಿ ಸೋತಾಗ ನೋವು ಎರಡರಷ್ಟಾಗುತ್ತೆ. ಯಾಕಂದ್ರೆ ನಾನು ಪ್ರಯತ್ನಾನೇ ಮಾಡ್ಲಿಲ್ವಲ್ಲ ಅನ್ನೋ ಸಮಾಧಾನ ಕೂಡ ಇಲ್ಲದೆ ಇರೋ ಹಾಗಾಗುತ್ತೆ. ಅವರು ಬೇಕು ಅಂತಾನೆ ಮೌನವಾಗಿದ್ರೆ ನಿಮ್ಮ ಕ್ಷಮಿಸು ಅನ್ನೋ ಮೆಸೇಜ್ ಕೂಡ ಅವರ ಈಗೋಗೆ ಆಹಾರ ಆಗುತ್ತೆ. ಅಲ್ಲೇ ನೀವೊಂದು ನಿರ್ಧಾರ ಮಾಡಬೇಕು. ಗೋಡೆ ಬಾಗ್ಲು ತೆಗೆದೇ ಇದ್ರೆ ಗೋಡೆ ಮುಂದೆ ನಿಂತು ನಿಮ್ ಹಣೆನ ನೀವೇ ಚಚ್ಕೋಬೇಕಾ? ಹೇಳಿ, ಎಷ್ಟು ಸಲ ಬಾಗ್ಲು ತಟ್ಟದ್ಮೇಲೆ ವಾಪಸ್ ಹಿಂತಿರುಗಿ ನಡೀಬೇಕು? ಒಂದ್ಸಲನ, ಹತ್ಸಲನ, ಅಥವಾ ಅವರು ಬಾಗ್ಲನ್ನ ತೆಗೆಯೋದೇ ಇಲ್ಲ ಅಂತ ಗೊತ್ತಾಗೋವರೆಗೂನ? ಕೇಳ್ತಾ ಇರಿ, ಕಾರ್ಯಕ್ರಮ ಮುಂದುವರಿಯುತ್ತೆ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ವಾಪಸ್ಸು ಹಿಂತಿರುಗಿ ನಡೆದಾಗ ಮನಸ್ಸು ಸುಡೋದಿಲ್ಲ, ಅದು ಪ್ರತಿದಿನ ಸ್ವಲ್ಪ ಸ್ವಲ್ಪ ಕರಕಲಾಗುತ್ತೆ. ಬಾಗ್ಲು ತಟ್ಟೋದು ನಿಲ್ಸಿದಿರಾ? ಅವ್ರಿಗೆ ನಾನು ಬೇಡ ಅನ್ನೋ ಸತ್ಯನೂ ನುಂಗಿದ್ದೀರಾ? ಆದ್ರೆ ನುಂಗಿದ ವಿಷ ಜೀರ್ಣ ಆಗೋದಿಲ್ಲ ಅಲ್ವಾ? ರಾತ್ರಿ 2ಕ್ಕೆ ಎಚ್ಚರವಾದಾಗ ಫೋನು ತಾನಾಗೆ ಕೈಗೆ ಬರುತ್ತೆ. ಚಾಟ್ ತೆಗೆದು ಕೊನೆಯ ಮೆಸೇಜ್ ನೋಡ್ತೀರಾ, ಸೀನ್ ಅನ್ನೋ ನೀಲಿ ಅಕ್ಷರ ಇನ್ನೂ ಅಲ್ಲೇ ಇದೆ, ಅದು ನಿಮ್ಮ ಎದೆಗೆ ಚುಚ್ಚಿದ ಚಾಕು ಇದ್ದ ಹಾಗೆ. ಹಗಲಲ್ಲಿ ನಗ್ತೀರಾ, ಕೆಲಸ ಮಾಡ್ತೀರಾ, ಮೂವ್ ಆನ್ ಆಗಿದ್ದೀನಿ ಅಂತ ಜಗತ್ತಿಗೆ ತೋರಿಸ್ತೀರಾ. ಆದ್ರೆ ರಾತ್ರಿ ಒಬ್ಬಂಟಿಯಾಗಿದ್ದಾಗ ಗಾಯ ಮತ್ತೆ ರಕ್ತ ಸುರಿಸುತ್ತೆ. ಮಾತು ಮೌನದ ಮಗುವು, ಮೌನ ಮಾತಿನ ತಾಯಿ, ಇಬ್ಬರ ನರಿಯದವನು ಬರಿಯ ಬಾಯಿ ಅಂತಾರೆ. ನೀವು ಮಾತಾಡೋದಕ್ಕೆ ಹೋದ್ರಿ, ಅವರು ಮೌನವಾದ್ರು. ಅರ್ಥ ಮಾಡ್ಕೊಳ್ದೇ ಇರುವಂತಹ ಮನಸ್ಸುಗಳಿಗೆ ಬರೀ ನೋವು ಅಲ್ವಾ? ಸುಟ್ಟ ಗಾಯದ ಮೇಲೆ ಯಾರು ಉಪ್ಸವರೋದಿಲ್ಲ, ನಿಮ್ಮ ನೆನಪುಗಳೇ ಪ್ರತಿದಿನ ಉಪ್ಸವರುತ್ತೆ. ಒಟ್ಟಿಗೆ ಕಾಫಿ ಕುಡಿದ ಜಾಗ, ಮೊದಲ ಬಾರಿ ನೋಡಿದಂತಹ ಸಿನಿಮಾ ಥಿಯೇಟರ್, ಗುಡ್ ನೈಟ್ ಹೇಳ್ತಾ ಇದ್ದಂತಹ ಸಮಯ, ಎಲ್ಲವೂ ಈಗ ಗಾಯದ ಮೇಲೆ ಬೆಂಕಿ ಇದ್ದ ಹಾಗೆ. ಹೇಳಿ, ಈ ಸುಡುವಿಕೆಯನ್ನ ನಿಲ್ಸೋದ್ ಹೇಗೆ? ಗಾಯನ ಮುಚ್ಚಿಡಬೇಕಾ ಅಥವಾ ಸುಟ್ಟು ಬೂದಿಯಾಗೋ ತನಕ ಕಾಯಬೇಕಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಬೂದಿಯಿಂದ ಹೇಳೋದ್ ಹೇಗೆ? ಮೊದಲು ನೀವು ಸುಟ್ಟಿದ್ದೀರಾ ಅಂತ ಒಪ್ಕೋಬೇಕು, ಮೂವ್ ಆನ್ ಆಗಿದ್ದೀನಿ ಅಂತ ಸುಳ್ಳು ಹೇಳದಿನ ನಿಲ್ಲಿಸ್ಬೇಕು, ನನ್ಗೆ ನೋವಾಗಿಲ್ಲ ಅನ್ನೋ ಮಾಸ್ಕ್ ಅನ್ನ ಕಿತ್ತು ಬಿಸಾಕ್ಬೇಕು. ರಾತ್ರಿ ಅತ್ತು ಹಗಲು ನಗೋ ನಾಟಕ ನಿಮ್ಮನ್ನೇ ಕೊಲ್ಲುತ್ತೆ. ಗಾಯ ನೋಡಿ, ಎಸ್ ಹೌದು ನೋಯ್ತಾ ಇದೆ ಅಂತ ಒಪ್ಕೊಳ್ಳಿ. ಅಳ್ಬೇಕು ಅನ್ಸಿದ್ರೆ ಅಳಿ, ಕಿರ್ಚಬೇಕು ಅನ್ಸಿದ್ರೆ ಕಿರ್ಚಿ, ಆದ್ರೆ ಒಬ್ಬಂಟಿಯಾಗಿ. ಯಾಕಂದ್ರೆ ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡದವರ ಮುಂದೆ ಅತ್ರೆ ನಿಮ್ಮ ನೋವು ಇನ್ನೂ ಅಗ್ಗವಾಗುತ್ತೆ. ರೂಮಿ ಹೇಳ್ತಾರೆ, ದ ವೂಂಡ್ ಇಸ್ ದ ಪ್ಲೇಸ್ ವೇರ್ ದ ಲೈಟ್ ಎಂಟರ್ಸ್ ಯು. ನಿಮ್ಮ ಹೃದಯ ಒಡೆದಿರೋ ಜಾಗದಿಂದಲೇ ಹೊಸ ಬೆಳಕು ಒಳಗ್ ಬರುತ್ತೆ, ಹೊಸ ನೀವು ಹುಟ್ಟುತ್ತೀರಾ. ಆದ್ರೆ ಆ ಹೊಸ ನೀವು ಮೊದಲಿಗಿಂತ ಗಟ್ಟಿಯಾಗಿರ್ಬೇಕು, ಮೊದಲಿಗಿಂತ ಜಾಣರಾಗಿರ್ಬೇಕು, ಮತ್ತೆ ಮೊದಲಿಗಿಂತ ಒಬ್ಬಂಟಿಯಾಗಿ ಖುಷಿಯಾಗಿರೋದಕ್ಕೆ ಕಲ್ತವರಾಗಿರ್ಬೇಕು. ಬೂದಿಯಿಂದ ಮೇಲೇಳ್ಬೇಕಾದ್ರೆ ಅಂದ್ರೆ ಫಿನಿಕ್ಸ್ ಅಂತಾರಲ್ಲ ಹಾಗೆ, ಹಳೆಯ ನಿಮ್ಮನ್ನ ಅಲ್ಲೇ ಬಿಟ್ಬಿಡ್ಬೇಕು. ಅವರು ರಿಪ್ಲೈ ಮಾಡಿದ ಮೆಸೇಜ್ ಗಳನ್ನ ಡಿಲೀಟ್ ಮಾಡಿ ಬಿಸಾಕ್ರಿ. ಗ್ಯಾಲರಿಲಿರೋ ಫೋಟೋಗಳನ್ನ ಲಾಸ್ಟ್ ಟೈಮ್ ನೋಡಿ ಡಿಲೀಟ್ ಮಾಡಿ, ಗುಡ್ ಬೈ ಟರ ಬಾಯ್ ಬಾಯ್ ಅಂತ ಹೇಳಿ. ಖಾಲಿ ಜಾಗ ಭಯ ಹುಟ್ಟಿಸುತ್ತೆ, ಆದ್ರೆ ಖಾಲಿ ಜಾಗದಲ್ಲೇ ಹೊಸ ಮನೆ ಕಟ್ಟಬಹುದು. ಹೇಳಿ, ಹಳೆ ನಿಮ್ಮನ್ನ ಬೂದಿಯಲ್ಲಿ ಬಿಟ್ಟು ಹೊಸ ನಿಮ್ಮನ್ನ ಅಪ್ಕೊಳ್ಳೋದಿಕ್ಕೆ ತಯಾರಾಗಿದ್ದೀರಾ, ಅಥವಾ ಇನ್ನೂ ಸುಟ್ಟ ವಾಸನೆಯಲ್ಲೇ ಕೂತ್ಕೊಂಡಿರ್ತೀರಾ?

ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಹೊಸ ನೀವು ಹುಟ್ಟಿದ ಮೇಲೆ ಹೊಸ ಪ್ರೀತಿಗೆ ತಯಾರಾ? ಸುಳ್ಳು ಹೇಳ್ಬೇಡಿ, ಭಯ ಅಂತೂ ಆಗುತ್ತೆ ಅಲ್ವಾ? ಮತ್ತೆ ಯಾರೇನಾದ್ರೂ ನಂಬಿದ್ರೆ ಮತ್ತೆ ಅದೇ ಮೌನ, ಅದೇ ಸೀನ್, ಅದೇ ಗೋಡೆ, ಎಲ್ಲ ಮತ್ತೆ ರಿಪೀಟ್ ಆಗ್ಬಿಟ್ರೆ ಅನ್ನೋ ಭಯ. ಈ ಭಯ ಸಹಜ. ಒಂದು ಸಲ ಕೈ ಸುಟ್ಕೊಂಡಾಗ ಮತ್ತೆ ದೀಪ ಹಚ್ಚೋದಕ್ಕೂ ಕೂಡ ಕೈ ನಡಗುತ್ತೆ. ಆದ್ರೆ ಕತ್ಲೆಯಲ್ಲೇ ಇಡೀ ಜೀವನ ಕೂತ್ಕೊಳ್ಳಕ್ಕಾಗತ್ತಾ? ಹಳೆಯ ಗಾಯದ ಗುರುತನ್ನು ನೋಡಿ ಇನ್ಯಾವತ್ತೂ ಪ್ರೀತಿ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ರೆ ನೀವು ಗೆದ್ದಿದ್ದು ನಿಮ್ಮ ಹಳೆಯ ನೋವಿಂದ ಮಾತ್ರ. ನಿಮ್ಮ ಭವಿಷ್ಯದಲ್ಲಿ ಅಂತಲ್ಲ, ಮೌನದೊಳಗಾಡುವ ಮಾತೇ ಮೌಲ್ಯವಪ್ಪುದು, ತಾನರಿಯದಂತೆ ತನ್ನೊಳಗೆ ಬೆಳಗುವುದು ಅಂತಾರೆ. ಹೊಸ ಪ್ರೀತಿ ಶುರುವಾಗೋದು ದೊಡ್ಡ ಮಾತಲ್ಲಿ ಅಲ್ಲ, ಸಣ್ಣ ಮೌನದಲ್ಲಿ. ಹೊಸ ಪ್ರೀತಿ ಊಟ ಆಯ್ತಾ ಅಂತ ಕೇಳಿದಾಗ ಹಳೆಯ HMM ಅನ್ನೋ ಮೆಸೇಜ್ ಬದಲು ನಿನ್ನ ಧ್ವನಿ ಕೇಳಿ ಹಸಿವಾಯಿತು ಅನ್ನೋ ಹೊಸ ಉತ್ತರದಲ್ಲಿ. ಭಯ ಇರಲಿ, ಆದ್ರೆ ಭಯದ ಜೊತೆಗೆ ಒಂದು ಹೆಜ್ಜೆನ ಮುಂದೆ ಇಡಿ. ಯಾಕಂದ್ರೆ ಬಾಗ್ಲು ಹಾಕೊಂಡ್ ಕೂತ್ರೆ ಪ್ರೀತಿ ಮಾತ್ರ ಅಲ್ಲ, ಗಾಳಿ ಕೂಡ ಒಳಗ್ ಬರೋದಿಲ್ಲ. ಹೊಸ ಪ್ರೀತಿ ಅನ್ನೋದು ಹಳೆ ತಪ್ಪುಗಳನ್ನ ಸರಿ ಮಾಡೋದಿಕ್ ಬರೋದಿಲ್ಲ, ಹೊಸ ಕಥೆಯನ್ನ ಬರೆಯೋದಿಕ್ ಬರುತ್ತೆ. ಹೇಳಿ, ಹಳೆ ಅಧ್ಯಾಯದ ಕೊನೆಯ ಪುಟವನ್ನ ಹರಿದಾಕೋದಿಕ್ಕೆ ತಯಾರಾಗಿದ್ದೀರಾ? ಅಥವಾ ಆ ಪುಟವನ್ನೇ ಪ್ರತಿದಿನ ಓದ್ತಾ ಓದ್ತಾ ಹೊಸ ಪುಸ್ತಕಕ್ಕೋಸ್ಕರ

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇನ್ನ ಮೌನವನ್ನ ಗೆದ್ದೋರ ಕಥೆ ಕೇಳೋಣ. ಅವರು ಯುದ್ಧ ಮಾಡಲಿಲ್ಲ, ಕೋರ್ಟ್ಗೆ ಹೋಗ್ಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ನೋವಿದೆ ಅಂತ ತೋರಿಸ್ಕೊಳ್ಲಿಲ್ಲ. ಅವ್ರು ಮಾಡಿದ್ದು ಒಂದೇ ಒಂದು ಕೆಲ್ಸ, ಮಾತಾಡೋದನ್ನ ನಿಲ್ಲಿಸಿದ ಕ್ಷಣ ತಮ್ಮನ್ನ ತಾವು ಕೇಳ್ಕೊಳ್ಳೋದಿಕ್ಕೆ ಶುರು ಮಾಡಿದ್ರು. ನಾನ್ ಯಾಕೆ ಅವ್ರ ಮೆಸೇಜ್ಗೋಸ್ಕರ ಕಾಯ್ತಾ ಇದೀನಿ? ನನ್ನ ಖುಷಿ ಬೇರೆಯವರ ಫೋನ್ ಸ್ಕ್ರೀನ್ ಅಲ್ಲಿ ಯಾಕಿದೆ? ನಾನು ನನ್ನನ್ನ ಪ್ರೀತಿಸೋದು ಯಾವಾಗ ನಿಲ್ಲಿಸ್ತೆ ಅಂತ ಕೇಳ್ಕೊಂಡ್ರು. ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಅವರು ಮೌನವನ್ನೇ ಗೆದ್ರು. ಗೆದ್ದವರ ಮೌನ ಸೋತವರ ಮೌನದ ಆಗಿರೋದಿಲ್ಲ, ಸೋತವರ ಮೌನದಲ್ಲಿ ಕೋಪ ಇರುತ್ತೆ, ಸೇಡಿರುತ್ತೆ, ಅವರು ಬದಲಾಗ್ಲಿ ಅನ್ನೋ ಕಾಯುವಿಕೆ ಇರುತ್ತೆ. ಗೆದ್ದವರ ಮೌನದಲ್ಲಿ ಶಾಂತಿ ಇರುತ್ತೆ. ರೂಮಿ ಹೇಳೋ ಹಾಗೆ, ಯೆಸ್ಟರ್ಡೇ ಐ ವಾಸ್ ಕ್ಲೆವರ್ ಸೊ ಐ ವಾಂಟೆಡ್ ಟು ಚೇಂಜ್ ದ ವರ್ಲ್ಡ್, ಟುಡೇ ಐ ಆಮ್ ವೈಸ್ ಸೊ ಐ ಆಮ್ ಚೇಂಜಿಂಗ್ ಮೈ ಸೆಲ್ಫ್. ಗೆದ್ದವರು ಜಗತ್ತನ್ನ ಬದಲಾಯಿಸೋದಕ್ಕೆ ಹೋಗ್ಲಿಲ್ಲ, ಅವರು ತಮ್ಮನ್ನೇ ಬದಲಾಯಿಸ್ಕೊಂಡ್ರು. ಅವರು ಮೆಸೇಜ್ ಮಾಡ್ಲಿಲ್ಲ ಅಂದ್ರೆ ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿ ಆದ್ರು, ಕಾಲ್ ಮಾಡ್ಲಿಲ್ಲ ಅಂದ್ರೆ ತಮ್ಮ ಪಾಡಿಗೆ ತಾವಿದ್ರು. ಅವರಿಬ್ಬರ ಕನಸು ಬೀಳ್ತಾ ಇರ್ಲಿಲ್ಲ ಅಂದ್ರೆ ತಮ್ಮದೇ ಆದ ಹೊಸ ಕನಸನ್ನ ಕಟ್ಟೋದಿಕ್ಕೆ ಶುರು ಮಾಡಿದ್ರು. ಮತ್ತೆ ಒಂದಿನ ಅವರು ಕನ್ನಡಿಲಿ ನೋಡ್ಕೊಂಡಾಗ ಅವರು ಒಬ್ಬಂಟಿ ಅನ್ನಿಸ್ಲಿಲ್ಲ, ನನ್ನ ಜೊತೆ ನಾನಿದ್ದೀನಿ ಅಂತ ಅವರೆಲ್ಲರಿಗೂ ಅನ್ನಿಸ್ತು. ಅದೇ ಮೌನದ ಮೇಲಿನ ನಿಜವಾದ ಗೆಲುವು. ಹೇಳಿ, ಸೋತವರ ಮೌನದಲ್ಲಿ ಬದುಕ್ತೀರಾ ಅಥವಾ ಗೆದ್ದವರ ಮೌನನ ಕಲ್ತ್ಕೊಂಡು ನೀವು ಗೆಲ್ಲೋದಿಕ್ಕೆ ತಯಾರಾಗ್ತೀರಾ?

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇಲ್ಲಿಗೆ ಒಂದು ಗಂಟೆಯ ಪಯಣ ಇಲ್ಲಿಗೆ ಮುಗಿತಾ ಇದೆ. 7:45 ಶುರುವಾದ ನಮ್ಮ ಪಯಣ ಇನ್ನೇನು ಮುಗಿತಾ ಬಂತು. ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳೋ ಅಂತ ಹೊತ್ತು ಹತ್ರ ಆಗ್ತಾ ಇದೆ. ಆದ್ರೆ ನಿಮ್ಮ ಮನಸ್ಸು ಇನ್ನೂ ಎಚ್ಚರವಾಗಿದೆ ಅಂತ ನಂಗೆ ಗೊತ್ತು. ಯಾವುದೋ ಯೋಚನೆಯಲ್ಲಿ ಮುಳುಗಿರ್ತೀರಾ ಗೊತ್ತು. ನಾವು ಮೌನದ ಒಂದಷ್ಟು ಮುಖಗಳನ್ನ ಮಜಲುಗಳನ್ನ ಇವತ್ತು ತಿಳ್ಕೊಂಡ್ವಿ. ಅದು ಹೇಗೆ ಶುರುವಾಗುತ್ತೆ, ಹೇಗೆ ಗೋಡೆ ಆಗುತ್ತೆ, ಹೇಗೆ ಸುಡುತ್ತೆ, ನಾವು ಅದನ್ನ ಹೇಗೆ ಗೆಲ್ಲಬಹುದು ಅಂತಾನು ತಿಳ್ಕೊಂಡ್ವಿ. ಕೊನೆಗೆ ನಾನು ನಿಮ್ಗೊಂದು ಮಾತು ಹೇಳಬೇಕು, ಮೌನ ಯಾವಾಗ್ಲೂ ಖಳನಾಯಕ ಅಲ್ಲ. ಕೆಲವೊಮ್ಮೆ ಮೌನವೇ ನಿಮ್ಮ ಅತ್ಯುತ್ತಮ ಗೆಳೆಯ. ಅದು ನಿಮ್ಗೆ ಯಾರು ನಿಮ್ಮೋರು ಅಂತ ತೋರಿಸುತ್ತೆ, ಅದು ನಿಮ್ಗೆ ನೀವೆಷ್ಟು ಗಟ್ಟಿ ಅಂತ ಕೂಡ ಕಲಿಸುತ್ತೆ. ಗುಲ್ಜಾರ್ ಸಾಹೇಬ್ರು ಇಜಾಜತ್ ಸಿನಿಮಾದಲ್ಲಿ ಬರೀತಾರೆ, ಖಾಲಿ ಹಾತ್ ಶ್ಯಾಮ್ ಆಯಿ ಹೇ, ಖಾಲಿ ಹಾತ್ ಜಾಯೇಗಿ, ಹಮ್ ತೋ ಇಸ್ ದರಿಯಾ ಕೆ ಹೇ, ಇಸ್ ದರಿಯಾ ಮೇ ಹಿ ಬಹ ಜಾಯೇಂಗೆ.

ಸಂಬಂಧಗಳು ಬರುತ್ತೆ ಹೋಗುತ್ತೆ. ಆದ್ರೆ ಈ ಜೀವನದ ನದಿಯಲ್ಲಿ ನಾವು ತೇಲೋದನ್ನ ಕಲ್ತ್ಕೊಂಡ್ರೆ ಸಾಕು. ನಿಮ್ಮ ಮೌನಕ್ಕೆ ದನಿಯಾದ ಈ ಒಂದು ಗಂಟೆ ನಿಮ್ಮ ಗಾಯಕ್ಕೆ ಸ್ವಲ್ಪ ಮುಲಾಮಾಗಿದ್ರೆ ಅದೇ ನಮ್ಮ ಒಲವಿನ ಆಲಾಪಕ್ಕೆ ಸಾರ್ಥಕ. ಮತ್ತೆ ಸಿಗೋಣ ಮತ್ತೊಂದು ಹೃದಯ ಸ್ಪರ್ಶಿ ವಿಷಯದೊಂದಿಗೆ. ನಿಮ್ಮ ಜೊತೆ ಆಗೋದಕ್ಕೆ ನಾನು ಕಾಯ್ತಾ ಇರ್ತೀನಿ, ಯಾಕಂದ್ರೆ ರಾತ್ರಿಗಳು ಮಾತಾಡುತ್ತೆ ಮತ್ತೆ ಕೆಲವು ಮಾತುಗಳು ಮೌನದಲ್ಲೇ ಅರ್ಥ ಆಗುತ್ತೆ. ಈಗ ನಾನು ನಿಮ್ಮವನು, ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸೈನ್ ಆಫ್ ಮಾಡುವಂತಹ ಹೊತ್ತು. ನಿಮ್ಮ ಮೌನ ಇನ್ಮುಂದೆ ನಿಮ್ಮನ್ನ ಮುರಿದೇ ಇರಲಿ, ನಿಮ್ಮನ್ನ ಕಟ್ಲಿ. ಮತ್ತೆ ಸಿಗೋಣ. ಮತ್ತೆ ಸಿಗೋವರೆಗೂ ನೀವೇನ್ ಮಾಡ್ಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ 8:44 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ಸುಕೂನ್ ಕೇಪಲ್. ಇಂದಿನ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಿರುವಂತಹ ವಿಶಾಲ್ ಭಾರದ್ವಾಜ್ರವರ ಗೀತೆಗಳನ್ನು ಕೇಳುವಂತಹ ಸಮಯ. ಇವತ್ತು ವಿಶಾಲ್ ಭಾರದ್ವಾಜ್ರವರ 61ನೇ ಜನ್ಮದಿನ. ವಿಶಾಲ್ ಭಾರದ್ವಾಜ್ ಮೊಟ್ಟ ಮೊದಲನೇದಾಗಿ ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಸಂಗೀತ ನಿರ್ದೇಶಕನಾಗಿ ಕೆಲಸವನ್ನು ಶುರು ಮಾಡ್ತಾರೆ. ತದನಂತರ ತಾವೇ ಇಂಡಿಪೆಂಡೆಂಟ್ ಆಗಿ ನಿರ್ದೇಶಕರು ಆಗ್ತಾರೆ, ನಿರ್ಮಾಪಕರು ಆಗ್ತಾರೆ. ಅದ್ಭುತವಾದ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅದ್ಭುತವಾದ ಗೀತೆಗಳನ್ನು ಕೊಟ್ಟಿದ್ದಾರೆ. ಅಂತಹ ಗೀತೆಗಳೊಂದಿಗೆ ಸಾಗೋಣ. ಅವರ ನಿರ್ದೇಶನದಲ್ಲೇ ಮೂಡಿಬಂದಂತಹ ಓಂಕಾರ ಚಿತ್ರದಿಂದ ಮೂಡಿಬರ್ತಾ ಇದೆ ಬೀಡಿ ಚಲೈಲೈ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನವಿಲು ವಿಶಾಲ್ ಭರದ್ವಾಜ್ರವರ ಸಂಗೀತ ಸಂಯೋಜನೆ, ಅವರ ನಿರ್ದೇಶನದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ದೇಡ್ ಇಷ್ಕಿಯಾ ಚಿತ್ರದ ಗೀತೆ ರಾಹತ್ಫತ ಅಲಿ ಖಾನ್ ರವರ ಧ್ವನಿಯಲ್ಲಿ ಮೂಡಿಬಂತು. ದಿಲ್ ಕಾ ಮಿರ್ಜಾ ಇಷ್ಕಿಯಾ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂದದ್ದು. ಇನ್ನೀಗ ವಿಶಾಲ್ ಭರದ್ವಾಜ್ರವರ ಕೆರಿಯರ್ಗೆ, ಹಾಗೆ ಅದರ ಜೊತೆಯಾಗಿ ಶಾಹಿದ್ ಕಪೂರ್ರವರ ಕೆರಿಯರ್ಗೆ ಒಂದು ಹೊಸ ಆಯಾಮವನ್ನು ನೀಡಿದಂತಹ ಚಿತ್ರದ ಗೀತೆಯನ್ನು ಕೇಳೋಣ. ಒಂದು ರೀತಿಯಲ್ಲಿ ಈ ಚಿತ್ರ ಬಾಲಿವುಡ್ನ ದಿಕ್ಕನ್ನೇ ಬದಲಾಯಿಸಿದಂತಹ ಚಿತ್ರ, ಕವಿನಿ ಚಿತ್ರದಿಂದ ಮೂಡಿಬರ್ತಾ ಇದೆ ಡ್ಯಾಂಟನ. ಕೇಳ್ತಾ ಇರಿ, ಟ್ಯೂನ್ ಮಾಡಿರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲು. ವಿಶಾಲ್ ದಾದ್ಲಾನಿರವರ ಧ್ವನಿಯಲ್ಲಿ ಈ ಹಾಡು, ಈ ಹಾಡಿಗೆ ಜೊತೆಯಾಗ್ತಾರೆ ಸುಖವಿಂದರ್ ಸಿಂಗ್ ರವರು. ಕವಿನಿ ಚಿತ್ರದಿಂದ ಡ್ಯಾಂಟನ, ವಿಶಾಲ್ ಭರದ್ವಾಜ್ರವರ ಸಂಗೀತ ಸಂಯೋಜನೆ, ಅವರದೇ ನಿರ್ದೇಶನ, ಗುಲ್ಜಾರ್ ರವರ ಸಾಹಿತ್ಯದಲ್ಲಿ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಯಾಸ್. 9:38 ಸುಕುನ್ ಕೇಪಲ್ ಕಾರ್ಯಕ್ರಮದಲ್ಲಿ ವಿಶಾಲ್ ಭಾರದ್ವಾಜ್ರವರ ಚಿತ್ರದ ಅವರ ಸಂಗೀತ ನಿರ್ದೇಶನದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಅದ್ಭುತವಾದ ಗೀತೆ ಹೊಂದಿದೆ ಪಾನಿ ಪಾನೀರ್ ಎನ್ನುವಂತಹ ಈ ಗೀತೆ. ಮಾಚಿಸ್ ಚಿತ್ರದಿಂದ ಗುಲ್ಜಾರ್ ಅವರ ಸಾಹಿತ್ಯ ಇರುವಂತಹ ಗೀತೆ. 1995-96 ಆಸುಪಾಸಲ್ಲಿ ತೆರೆ ಕಂಡಂತಹ ಚಿತ್ರ ಮಾಚಿಸ್ ಚಿತ್ರದಿಂದ. ವಿಶಾಲ್ ಭಾರದ್ವಾಜ್ರವರ ತುಂಬ ಅರ್ಲಿ ಡೇಸ್ ಇದು. ಅಲ್ಲಿಂದನೂ ಒಂದು ರೀತಿಯಲ್ಲಿ ವಿಭಿನ್ನವಾದಂತಹ ಎಕ್ಸ್ಪೆರಿಮೆಂಟ್ಗಳನ್ನು ವಿಶೇಷವಾದಂತಹ ಗೀತೆಗಳನ್ನು ಕೊಡ್ತಾನೆ ಬಂದಿದ್ದಾರೆ. ಬಹಳಷ್ಟು ಆ ರೀತಿಯ ಗೀತೆಗಳನ್ನೇ ಕೇಳ್ತಾ ಸಾಕ್ತಾ ಇದ್ದೀವಿ. ಮೂಡಿ ಬರ್ತಾ ಇದೆ ಪಾನಿ ಪಾನಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಈ ಗೀತೆ. ಅದರ ಜೊತೆಯಾಗುತ್ತೆ ಇಷ್ಕಿಯಾ ಚಿತ್ರದಿಂದ ದಿಲ್ ತೋ ಬಚ್ಚಾ ಹೈ ಜಿ. ದಿಲ್ ತೋ ಬಚ್ಚಾ ಹೈ ಜಿ ಈ ಹಾಡು ಅದ್ಭುತವಾದಾಗಿ ಸೂಪರ್ ಹಿಟ್ ಆದಂತಹ ಹಾಡು. ಅದರ ಜೊತೆಗೆ ಇಷ್ಕಿಯ ಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಗೆಲ್ತು ಆ ವರ್ಷ ಅನ್ನೋದು ಮತ್ತೊಂದು ವಿಶೇಷ. ಈ ರೀತಿಯ ವಿಶೇಷವಾದ ಚಿತ್ರಗಳು ಗೀತೆಗಳನ್ನು ಕೊಟ್ಟಿರುವಂತಹ ವಿಶಾಲ್ ಭರದ್ವಾಜ್ರವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇನ್ನೀಗ ಮೂಡಿ ಬರ್ತಾ ಇದೆ ಪಾನಿ ಪಾನಿರೇ.

ಇದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೀನ್ ಬೂ. ಕೊನೆಯಾಗಿ ಎರಡು ಗೀತೆಗಳೊಂದಿಗೆ ವಿಶಾಲ್ ಭಾರದ್ವಾಜ್ರವರಿಗೆ ಈ ಟ್ರಿಬ್ಯೂಟ್ನ ಕೊನೆ ಮಾಡುವಂತಹ ಸಮಯ. ಇನ್ನೆರಡು ಗೀತೆಗಳು ಇದೀಗ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗಾಗಿ. ಕನ್ನಡ ಕಾಮನ ಬಿಲ್ಲಿನಲ್ಲಿ ಕೇಳ್ತಾನೆ ಇರಿ, ಟ್ಯೂನ್ ಮಾಡಿರಿ. ಇದು ಎಫ್ ಎಂ ರೀನ್ ಬೂ. ಇನ್ನಷ್ಟು ಅದ್ಭುತವಾದ ಗೀತೆಗಳು ಇವತ್ತು ನಿಮ್ಮೆಲ್ಲರಿಗಾಗಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ದು ಕನ್ನಡ ಕಾಮನವಿಲ್ಲುವ ಎಫ್ಎಂ ರೇನ್ಬೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕನಸಿನ ಹಾಡುಗಳನ್ನು ಕೇಳ್ತಾ ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.
2: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
2: ಕನಸಿನ ಲೋಕಕ್ಕೆ.
3: ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.
1: ಕನಸಿನ ಮಾಯಲೋಕಕ್ಕೆ ಹಾರೋದಿಕ್ಕೆ ಇದೀಗ ಶುರು ಮಾಡೋಣ. ಚಲುವಾದ ಹೂವೆ ಹಾಡು ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಧ್ವನಿಯಲ್ಲಿ. ಯಾವ ಹೂವು ಯಾರ ಮುಡಿಗೋ ಚೇತದಿಂದ ದೊಡ್ಡರಂಗೇಗೌಡರ ಸಾಹಿತ್ಯ ಇರುವಂತಹ ಗೀತೆ ಇದು. ರಾಜನ್ ನಾಗೇಂದ್ರರವರ ಸಂಗೀತ ಸಂಯೋಜನೆಯಲ್ಲಿ ಕೇಳ್ತಾನೆ ಇರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ.

ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮರಬಿಲ್ಲಿನಲ್ಲಿ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ ಕನಸಿನ ಲೋಕದಲ್ಲಿ ನಾವಿದ್ದೇವೆ. ಸರಿಗಮ ಪ ಹಾಡು ಇದೀಗ ಮೂಡಿಬರ್ತದೆ ವಿಜಯೋತ್ಸವ ಚಿತ್ರದಿಂದ ಎಸ್ ಜಾನಕಿ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಧ್ವನಿಯಲ್ಲಿ.

ಪುಟ್ಟ ಪುಟ್ಟ ಕೆಂದ ಅವರೇ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಪಿ ಬಿ ಶ್ರೀನಿವಾಸ್ ಅವರು ಈ ಹಾಡಿಗೆ ಧ್ವನಿಯಾಗಿದ್ದರು, ಅದರ ಜೊತೆಯಾಗಿದ್ದರು. ಎಸ್ ಜಾನಕಿರವರು ಹಾಗೆ ರಮೇಶ್ ಅವರು ಕೂಡ ಈ ಹಾಡಿಗೆ ಧ್ವನಿಯಾಗಿದ್ದರು. ಜಯಗೋಪಾಲ್ ಅವರ ಸಾಹಿತ್ಯ ದಂಧ ಗೀತೆ, ಸತ್ಯಮರವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂತು. ಎನ್ನೀಗ ಮೂಡಿಬರ್ತಾ ಇದೆ ವಾಣಿಜ್ಯ ಜಯರಾಮ್ರವರಲ್ಲಿ ಸುವರ್ಣ ಸೇತುವೆ ಚಿತ್ರದಿಂದ ಮುಂದಿನ ಗೀತೆ. ನಿಮ್ಮೆಲ್ಲರ ಸಂದೇಶಕ್ಕೂ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಇದೀಗ ಮುಂದುವರಿಯೋಣ.

ಸಮಯ 10:32 ನಿಮಿಷಗಳಾಗಿದೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಈ ಹೃದಯ ಹಾಡಿದೆ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಅನೇಕ ಮುಂದೆ ಮೂಡಿ ಬರ್ತಾ ಇದೆ. ವಾಣಿ ಜಯರಾಮ್ರವರ ಧ್ವನಿಯಲ್ಲಿ ಶೃಂಗಾರ ಮಾಸ ಚಿತ್ರದಿಂದ ಬಂದಿತು ಶೃಂಗಾರ ಮಾಸ. ಈ ಅದ್ಭುತವಾದ ಗೀತೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಈ ಹೊತ್ತು ನಿಮ್ಮ ಜೊತೆಯಾಗಿರೋದು ಆರ್ ಜಿ ಪ್ರವೀಣ್ ಜೋಯಿಸ್. ನೀವೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಈ ಹೊತ್ತು ಅಂತ ನೋಡೋಣ. ಅನುಷಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬಸವರಾಜ್ರವರಿಂದ ಸಂದೇಶ, ಅದ್ಭುತವಾದ ಹಾಡುಗಳು ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡರವರು ಸಂದೇಶವನ್ನು ಕಳಿಸ್ತಿದ್ದಾರೆ. ಅಂಜನಪ್ಪರವರಿಂದ ಸಂದೇಶ, ಅದ್ಭುತವಾದ ಗೀತೆಗಳು ಅಂತ ಮುರಾರಿಗಳವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಚಿದಾನಂದರವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಶೇಖರ್ ನಾಯಕರವರಿಂದ ಸಂದೇಶ, ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣರವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ. ಚಲವಾದ ಹಾಡುಗಳು ಅಂತ ಹೇಳಿ ಶ್ರೀಕಾಂತ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಹಾಡುಗಳು ಎಲ್ಲವೂ ಅಂತ ಹೇಳ್ತಾ ಇದ್ದಾರೆ. ಶಿವಾನಂದರವರು ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಈ ಸಂದೇಶಕ್ಕೆ. ಕನಸಿನ ಲೋಕ ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತೆ. ಈಗ ವಾಣಿ ಜಯರಾಮ್ರವರ ಧ್ವನಿಯಲ್ಲಿ ಮುಂದಿನ ಗೀತೆ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಮಯ ಇದೀಗ 10:07 ಆಗಿದೆ. ಕೊನೆಯ ಎರಡು ಗೀತೆಗಳೊಂದಿಗೆ ಇವತ್ತಿನ ಈ ಸುಮಧುರ ಪಯಣವನ್ನು ಕೊನೆ ಮಾಡುವಂತಹ ಸಮಯ ಇದುವರೆಗೂ ಜೊತೆಯಾಗಿದ್ದಂತಹ ಎಲ್ಲ ಶ್ರೋತೃಗಳಿಗೂ ಶುಭರಾತ್ರಿಯನ್ನು ಹೇಳ್ತಾ ಇಷ್ಟೊತ್ತು ನಿಮ್ಮ ಜೊತೆಯಾಗಿತ್ತು ಆರ್ಜಿ ಪ್ರವೀಣ್ ಜೋಯಿಸ್. ಸದಾಕಾಲ ಟ್ಯೂನ್ ಮಾಡೇ ಇರಿ ಕನ್ನಡ ಕಾಮನ್ ಬಿಲ್ಲು.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಸಮಯ ಆಗಿದೆ ಗೆಳೆಯರೆ 11:02. ಈ ಹೊತ್ತಿನ ಇವತ್ತಿನ ಕಾರ್ಯಕ್ರಮಗಳನ್ನು ಕೊನೆಗೊಳಿಸುವಂತಹ ಸಮಯ 11:05 ಮೂಡಿ ಬರಲಿದೆ. ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಯ ನಂತರ ನಮ್ಮ ಕಾರ್ಯಕ್ರಮಗಳು ಎಂದಿನಂತೆ ಮುಂದುವರಿಯುತ್ತೆ. ಎಫ್ ಎಂ ಗೋಲ್ಡ್ನ ಸಹಪ್ರಸಾರದೊಂದಿಗೆ ಸದಾಕಾಲ ಚ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಪ್ರವೀಣ್ ಜೋಯ್ಸ್. ಸದಾಕಾಲ ನಗನಗ್ತಾ ಇರಿ, ಖುಷಿ ಖುಷಿಯಿಂದ ಇರಿ. ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಶುಭರಾತ್ರಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ತಾಲಿ ತಗ ಭೂಮಿ ತಗ ತಾಲಿ ತಗ ಜಮಿ ತಗ ದಲ ಅಂಬು ತಗ ಜಗ ತಗ ತಾದಿಗೆ ನದಿ ತಗ ನಕ ತಗ ಜುಮ್ ತಗ ನಕ ನಕ ಜುಮ್ ತಗ ನಕ ನಕ ಜುಮ್ ತಗ ನಕ ನಕ ಜಮ್ ತರಿತ ಜಗ ತರಿತ ಜನ ಜನ ಕೋಕು ದಾರಿ ದಾಗು ದಾರಿ ಗೆಟೆ ತಾಲಿ ತರಿತ ಜಗ ತರಿತ ಜನ ಜನ ಕೋಕು ದಾರಿ ದಾಗು ದಾರಿ ಗೆಟೆ ಜಮ್ ತರಿ ಜಗ ದಾರಿ ದಾಗ ನಕ ತಗ ತಜ್ಜಿಂದ ತಜ್ಜಿಂದ ತಜ್ಜಿಂದ ತಜ್ ಜಮ್ ತರಿ ಜಗ ತರಿ ಜನ ಜನ ಕೋಕು